ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಶಕವರ್ಷ 1948 ವೈಶಾಖ 12, ಅಂದರೆ 2026 ಇಸ್ವಿಯ ಮೇ ತಿಂಗಳ 2 ತಾರೀಕಿನ ಶುಭಪ್ರದಾಯಕವಾದಂತಹ ಶನಿವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಇಂದಿನ ಕಾರ್ಯಕ್ರಮಗಳನ್ನ ಆರಂಭಿಸ್ತಾ ಇರೋದು ಆರ್ಜೆ ಅಶ್ವಿತಾ ಮಲ್ನಾಡ್. ಇಂದಿನ ದಿನ ನಿಮ್ಮೆಲ್ಲರ ಪಾಲ್ಗೂ ಕೂಡ ಶುಭದಾಯಕವಾಗಿರಲಿ ಅಂತ ಆಶಿಸುತ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

0: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು,
1: ಜೋ ಜೋ ಲಾಲಿ ನಾ ಹಾಡುವೆ,
0: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು,
2: ಕನ್ನಡದ ಅಕ್ಷರ ಮಾಲೆ,
0: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ,
2: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ,
0: ವಯೋವೃದ್ಧರಿಗೆ ಬದುಕಿನ ಹಿರಿಮೆ,
1: ಮನೆಗೊಂದು ಎಲ್ಲೆ ಎಲ್ಲಿದೆ,
0: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
3: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ,
0: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ 6:11 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ. ಭಕ್ತಿ ಪ್ರಧಾನವಾದಂತಹ ಗೀತೆಯನ್ನು ಕೇಳ್ತಾ ದಿನಕ್ಕೆ ಒಂದು ದೈವಿಕ ಆರಂಭವನ್ನು ನೀಡುವಂತಹ ಕಾರ್ಯಕ್ರಮ ನಾದಾರ್ಚನೆಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ಆರ್ಜೆ ಅಶ್ವಥ ಮಲ್ನಾಡ್. ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ ಗಜಾನನ ಗೀತೆಯನ್ನು ಕೇಳೋದ್ರ ಮೂಲಕ. ವಿಘ್ನವನ್ನು ನಿವಾರಿಸುವಂತಹ ವಿನಾಯಕ, ನಮ್ಮೆಲ್ಲರ ಬಾಳಿಗೂ ನಮ್ಮೆಲ್ಲರ ದಿನಕ್ಕೂ ಯಾವುದೇ ರೀತಿಯಾದಂತಹ ವಿಘ್ನ ಭಯಗಳು ಬಾಧೆಗಳು ಬಾಧಿಸದೇ ಇರೋ ಹಾಗೆ ಕಾಪಾಡಲಿ ಅಂತ ಆಶಿಸ್ತಾ ಈ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಪಂಚಮುಖಿ ಮಹಾಗಣಪತಿಗೆ ವಂದನೆಯನ್ನು ಸಲ್ಲಿಸಿದ ನಂತರ ಇನ್ನೇನು, ಇದೇ ಮಂಗಳವಾರ ಅಂಗಾರಕ ಚತುರ್ಥಿ ಇದೆ ಅಲ್ವಾ. ಸಂಕಷ್ಟಾರ ಚತುರ್ಥಿಯನ್ನು ನಾವೆಲ್ಲರೂ ಆಚರಿಸ್ತೀವಿ, ಆದರೆ ಮಂಗಳವಾರದ ದಿನದಂದು ಬರುವಂತಹ ಸಂಕಷ್ಟಾರ ಚತುರ್ಥಿ ಬಹಳ ವಿಶೇಷತೆಯಿಂದ ಕೂಡಿರುತ್ತೆ. ಆ ಒಂದು ದಿನ ನಾವು ಉಪವಾಸವನ್ನು ಅಥವಾ ವ್ರತವನ್ನು ಆಚರಿಸಿದ್ರೆ 12 ವ್ರತಗಳನ್ನು, ಅಂದರೆ 1 ವರ್ಷ ವ್ರತವನ್ನು ಆಚರಿಸಿದಂತಹ ಪುಣ್ಯ ನಮಗೆ ಲಭಿಸುತ್ತೆ ಅನ್ನುವಂತಹ ಪ್ರತೀತಿ ಇದೆ. ಮುಂದೆ ಕೇಳಿ ತಾಯಿ ಶಾರದೆಯನ್ನು ನೆನೆಯುವಂತಹ ಗೀತೆ.

ಜೀವನದ ಸಮಗ್ರ ವಿಷಯಗಳನ್ನು ಬಹಳ ತಾರ್ಕಿಕವಾಗಿ, ಮಾರ್ಮಿಕವಾಗಿ, ಅಷ್ಟೇ ಸರಳವಾಗಿ ಸಾಮಾನ್ಯ ಜನರಿಗೂ ಕೂಡ ಅರ್ಥೈಸುವಂತಹ ರೀತಿಲಿ ನಮಗೆ ತೋರಿಸ್ಕೊಟ್ಟಂತಹ ಪದ ಮಾರ್ಗ ಅಂತ ಹೇಳಿದ್ರೆ ವಚನ ಸಾಹಿತ್ಯ. ಸೊಗಸಾದ ವಚನವೊಂದನ್ನು ಬಿ ಆರ್ ಛಾಯಾರವರ ಧ್ವನಿಯಲ್ಲಿ ಕೇಳಿದ್ರಿ. ಮುಂದೆ ಕೇಳಿ, ರಾಘವೇಂದ್ರ ರಾಘವೇಂದ್ರ ಎನ್ನಿರಿ, ಆ ತಂದೆ ಗುರುರಾಯರನ್ನು ನೆನೆಯೋಣ ಈ ಗೀತೆಯನ್ನು ಕೇಳೋದ್ರ ಮೂಲಕ.

ಪೂಜ್ಯ ಗುರುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆದ ನಂತರ ಇದೀಗ ವಿಶೇಷವಾದಂತಹ ಕಾರ್ಯಕ್ರಮ ನಾದಾರ್ಚನೆಯಲ್ಲಿ ನಾವು ಒಂದು ದಿನದ ವಿಶೇಷತೆಯ ಬಗ್ಗೆ ಮಾತಾಡ್ತಾ ಸಾಕೋಣ. ಬ್ರಹ್ಮನ ಮಾನಸ ಪುತ್ರರೆಂದು ಪುರಾಣಗಳಲ್ಲಿ ತಿಳಿಸಲ್ಪಡುವಂತಹ ಭಗವಾನ್ ವಿಷ್ಣುವಿನ ಪರಮ ಭಕ್ತರಾಗಿ ಸದಾಕಾಲ ನಾರಾಯಣ ನಾರಾಯಣ ಎಂದು ಜಪಿಸುತ್ತಾ ಲೋಕ ಸಂಚಾರ ಮಾಡುವ ಅಂತಹ ದೇವರ್ಷಿ ಅಂದರೆ ದೇವತೆಗಳ ಋಷಿ ಶ್ರೀ ನಾರದರ ಪುಣ್ಯ ಜನ್ಮದಿನ ಇವತ್ತು. ಈ ದಿನ ಭಕ್ತರು ಮುಂಜಾನೆ ಎದ್ದು ಪವಿತ್ರ ಸ್ನಾನವನ್ನು ಮಾಡಿ ವಿಷ್ಣು ಮತ್ತು ನಾರದರ ವಿಗ್ರಹ ಅಥವಾ ಫೋಟೋಗಳಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ನೆನೆ ತಾನೇ ಎಲ್ಲ ಮಾಡಿರ್ತಾರೆ ಹುಣ್ಣಿಮೆ ಇದ್ದಿದ್ದರಿಂದ. ಸತ್ಯನಾರಾಯಣ ಸ್ವಾಮಿಯ ಫೋಟೋದಲ್ಲೂ ಕೂಡ ನಾವು ನಾರದರನ್ನು ನೋಡಬಹುದು. ನಾರದರು ಭಕ್ತಿಯ ಸಂಕೇತ ಆಗಿರೋದ್ರಿಂದ ಈ ದಿನ ಭಕ್ತಿ ಗೀತೆಗಳನ್ನು ಹಾಡೋದು ಮತ್ತು ಸಂಕೀರ್ತನೆಗಳನ್ನು ಮಾಡೋದು ವಿಶೇಷ. ಈ ಒಂದು ಹರಿಕಥೆಗಳು ಅಂತ ನೀವು ಕೇಳಿರಬಹುದು ಅಲ್ವಾ, ಈ ಹರಿಕಥೆಗಳ ಜನಕರೇ ನಾರದರು. ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವ ಸಂಕಲ್ಪವನ್ನು ಮಾಡುತ್ತಾ ನಾರದರನ್ನು ನೆನೆಯೋಣ. ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಕೂಡ ನಾವು ನಾರದರ ಬಗ್ಗೆ ಎಷ್ಟೋ ಉಲ್ಲೇಖಗಳನ್ನ ಕೇಳಿದ್ದೀವಿ, ಅದರ ಬಗ್ಗೆ ಕೂಡ ಮಾತಾಡ್ತಾ ಸಾಗೋಣ. ಮುಂದಿನ ಗೀತೆಯನ್ನು ಕೇಳಿ.

ನಾರದರು. ನಾರದರನ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸೊಗಸಾಗಿ ಚಿತ್ರಿಸಿದ್ದಾರೆ. ಈ ಎರಡೂ ಗೀತೆಯಲ್ಲೂ ಕೂಡ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸುವಂತಹ ನಾರದರ ದೃಶ್ಯ ನಿಮ್ಮ ಕಣ್ಮುಂದೆ ಬಂದಿದೆ ಅಂತ ಭಾವಿಸ್ತೀನಿ. ನಾರದರನ್ನ ವಿಶ್ವದ ಮೊದಲ ಪತ್ರಕರ್ತ ಅಥವಾ ಸಂವಹನಕಾರ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಸಂವಹನ ಅಂದ್ರೆ ಕಮ್ಯುನಿಕೇಶನ್, ವಿಷಯಗಳನ್ನ ತಲುಪಿಸುವುದು. ಅಂದ್ರೆ ಒಂದು ಲೋಕದ ವಾರ್ತೆಯನ್ನ ಮತ್ತೊಂದು ಲೋಕಕ್ಕೆ ತಲುಪಿಸುವಂತಹ ಕಾರ್ಯವನ್ನ ನಾರದರು ಮಾಡ್ತಾ ಇದ್ರು. ಅವರ ಸಂಭಾಷಣೆಗಳು ಮೇಲ್ನೋಟಕ್ಕೆ ಕಲಹ ಉಂಟು ಮಾಡ್ತಾ ಇದೆ ಅಂತ ಕಂಡ್ರು ಕೂಡ ಅಂತಿಮವಾಗಿ ಅವು ಲೋಕದ ಒಳಿತಿಗೆ ಕಾರಣವಾಗ್ತಾ ಇದ್ವು. ಈ ಕಾರಣದಿಂದ ಭಾರತದ ಅನೇಕ ಭಾಗಗಳಲ್ಲಿ ನಾರದ ಜಯಂತಿಯನ್ನ ಪತ್ರಕರ್ತರ ದಿನವನ್ನಾಗಿ ಆಚರಿಸುವಂತಹ ಸಂಪ್ರದಾಯವಿದೆ. ಅಷ್ಟು ಮಾತ್ರ ಅಲ್ಲದೆ ನಾರದರು ಮಹಾನ್ ಸಂಗೀತ ವಿದ್ವಾಂಸಕರು. ಅವರ ಕೈಯಲ್ಲಿ ಸದಾ ಮಹತಿ ಅನ್ನುವಂತಹ ವೀಣೆ ಇರ್ತಾ ಇತ್ತು. ಎಷ್ಟು ಸುಂದರವಾಗಿದೆಯಲ್ಲ ಹೆಸರು ಮಹತಿ, ವೀಣೆಯ ಹೆಸರು, ನಾರದರ ಕೈಯಲ್ಲಿದ್ದಂತಹ ವೀಣೆಯ ಹೆಸರು. ಇವರು ಸಂಗೀತದ ಮೂಲಕವೇ ಭಕ್ತಿಯನ್ನು ಪ್ರಸಾರ ಮಾಡ್ತಾ ಇದ್ರು. ನಾ ಆಗಲೇ ಹೇಳ್ದಂಗೆ ಏನೀಗ ನಾವು ಹರಿಕಥೆಯ ಸಂಸ್ಕಾರವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ, ಅದರ ಹುಟ್ಟು ಆಗಿದ್ದು ನಾರದರ ಮೂಲಕ. ಆದ್ದರಿಂದ ಇವತ್ತಿನ ದಿನದಲ್ಲಿ ನಾವು ಹೆಚ್ಚು ಹೆಚ್ಚು ಭಕ್ತಿ ಸ್ತೋತ್ರಗಳನ್ನು ಕೇಳೋದು, ಹಾಡುಗಳನ್ನು ಹಾಡೋದು, ಅಥವಾ ಹರಿಕಥೆಗಳನ್ನು ಮಾಡುವಂಥದ್ದು, ಹರಿಯನ್ನು ನೆನೆಯುವಂಥದ್ದು, ಹೀಗೆಲ್ಲ ಮಾಡೋದು ಬಹಳ ವಿಶೇಷ. ಇನ್ನು ನಮ್ಮ ಕನ್ನಡ ಸಾಹಿತ್ಯ ಮತ್ತು ಪುರಾಣ ಕಥೆಗಳಲ್ಲಿ ನಾರದರ ಪಾತ್ರ ಬಹಳ ದೊಡ್ಡದು. ನಾರದ ಭಕ್ತಿ ಸೂತ್ರ, ಇನ್ನೊಮ್ಮೆ ಹೇಳ್ತೀನಿ, ನಾರದ ಭಕ್ತಿ ಸೂತ್ರ ಅನ್ನುವಂತಹದ್ದು ಭಕ್ತಿ ಮಾರ್ಗದ ಬಗ್ಗೆ ಇರುವಂತಹ ಅತ್ಯಂತ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾಗಿದೆ. ವಿಶ್ವದಾದ್ಯಂತ ಶಾಂತಿಯನ್ನು ನೆಲೆಸುವಂತೆ ಮಾಡಲು ಮತ್ತು ಜ್ಞಾನವನ್ನು ಹಂಚಲು ನಾರದರು ಪ್ರೇರಣೆಯಾಗಿದ್ದಾರೆ. ಇಂತಹ ನಾರದರ ಕುರಿತು ಇವತ್ತು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಕೇಳಿದ್ರಿ. ನಾದಾರ್ಚನೆಯಲ್ಲಿ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಒಂದು ದಾಸಕೀರ್ತನೆ ಇದೆ, ಏನು ಸುಖವೋ ಎಂಥ ಸುಖವೋ ಹರಿ ನಿನ್ನ ನಾಮ ಅಂತ. ನಿಜ ಅಲ್ವಾ? ಹಾಗೆಯೇ ಕನಕದಾಸರು ಹೇಳ್ತಾರೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಇಂತಹ ಎಲ್ಲ ಮಾತುಗಳನ್ನು ನೆನಿತಾ ಇಲ್ಲಿಗೆ ನಮ್ಮ ಅನಾದಾಚರಣೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯವಾಯಿತು. ಕಾರ್ಯಕ್ರಮಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿ ಸಂದೇಶ ಕಳಿಸಿದಂತಹ ಎಲ್ಲ ಸ್ನೇಹಿತರಿಗೂ, ಉಷಾ ಅವರು ಹಲಸೂರಿನಿಂದ ಸಂದೇಶ ಕಳಿಸಿದರು, ವರಲಕ್ಷ್ಮಿ ಪೀಣ್ಯದಿಂದ, ನಾಗರತ್ನ ರಾಜಾಜಿನಗರದಿಂದ, ಕಾರ್ಯಕ್ರಮ ಕೇಳಿ ಬಹಳ ಸಂತೋಷ ಆಯಿತು ಅಂತ ತೀರ್ಥೇಶ್ ಚನ್ನಪಟ್ಟದಿಂದ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ಸ್ನೇಹಿತರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಸಿಗುವ ಮುಂದಿನ ಕಾರ್ಯಕ್ರಮದಲ್ಲಿ. ಈಗ ಸದ್ಯಕ್ಕೆ ಕೇಳಿ ವಿಶೇಷವಾದಂತಹ ಕಾರ್ಯಕ್ರಮ, ಸರಿಯಾಗಿ 6:50ಕ್ಕೆ ಪ್ರಸಾರವಾಗುತ್ತೆ, ಕನ್ನಡ ರತ್ನ ಭಂಡಾರ. ತದನಂತರ ನನ್ನ ನಿಮ್ಮ ಭೇಟಿ ಸರಿಯಾಗಿ 7:30ಗೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ
1: ಆರಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು
1: ಆರಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
2: ಪಂಡಿತ್ ಬಸವರಾಜ ರಾಜಗುರು ಅಂದಾಗ ನಮಗೆ ಕಿವಿಯಲ್ಲಿ ನಾದವೇ ಕೇಳಿಸುತ್ತೆ. ಶಾಸ್ತ್ರೀಯ ಸಂಗೀತದ ವಿಭಿನ್ನ ಪ್ರಕಾರಗಳಲ್ಲಿ ಆಯಾ ಪ್ರಕಾರದ ಶುದ್ಧತೆ

0: ಸಿದ್ಧತೆಗೆ ಅನುಸಾರವಾಗಿಯೇ ಹಾಡಿದವರು ಪಂಡಿತ್ ಬಸವರಾಜ ರಾಜಗುರು ಅವರು. ಖ್ಯಾಲ್, ಠುಮ್ರಿ, ಗಜಲ್, ವಚನಗಳು, ನಾಟ್ಯಗೀತೆ, ಕಿರಾನಾ ಘರಾನಾ, ಶಾಸ್ತ್ರೀಯ ಸಂಗೀತ ಎಲ್ಲವೂ. ಅವರ ತಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಲ್ಲವರಾಗಿದ್ದರು. ಬಸವರಾಜ ರಾಜಗುರು ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೊದಲು ಅಭ್ಯಾಸ ಮಾಡಿದ್ರು ಅಂತ ಗೊತ್ತಾ? 1936 ಹಂಪಿಯಲ್ಲಿ ಅವರು ಗುರುಗಳ ಜೊತೆ ಹಾಡಿದ್ರು. ನಂತರ ಅವರ ಸಾಧನೆಗೆ ಮಿತಿಯೇ ಇರಲಿಲ್ಲ. ಪಂಡಿತ್ ಬಸವರಾಜ ರಾಜಗುರು ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಂದಾಗ ಆಕಾಶವಾಣಿ ನಡೆಸಿದ ಸಂದರ್ಶನದ ಆಯ್ದ ಭಾಗ.
1: ಕಿರಾಣಾ ಘರಾಣದ ವೈಶಿಷ್ಟ್ಯ ಅಂದ್ರೆ ಶ್ರುತಿಬದ್ಧವಾಗಿ ಯಾವಾಗ್ಯೂ ಆಲಾಪನೆ ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧವಾದದ್ದು. ಸೂರಿನಲ್ಲಿ ಆಲಾಪ ಅಂತ ಒಂದು ಮುಖ್ಯ ಒಂದು ಭಾಗದಲ್ಲ, ಅದನ್ನು ಅವ್ರು ಬಹಳ ಸಾಧನ ಮಾಡಿ ಮಾಡಿ ಅದನ್ನು ಒಳ್ಳೆ ಕರಗತ ಮಾಡಿಕೊಂಡಿದ್ರು. ಅವರು ಯಾರು? ಕಿರಾಣ ಘರಾಣದವರು. ಅದರಂತೆ ಗ್ವಾಲಿಯರ್ ಘರಾಣದವರು ಚೀಜು ಅನ್ನೋದರಲ್ಲಿ ತಾಳದೊಳಗೆ ಅಸ್ತಯಂತ್ರ ಬಂದಿಶ್ ಅಂತೇನಂತಾರ, ಆ ಬಂದಿಶ್ ಅನ್ನೋದರಲ್ಲಿ ಗ್ವಾಲಿಯರ್ ಘರಾಣ ಬಹಳ ಪ್ರಸಿದ್ಧವಾದದ್ದು. ಅದನ್ನು ಅವರು ಒಂದು ಮುಂದುವರಿಸ್ಕೊಳ್ತಾ ಅದನ್ನೇ ಸಾಧನೆ ಮಾಡ್ಕೊಳ್ತಾ ಮುಂದುವರಿಸ್ಕೊಳ್ತಾ ಬಂದರು. ಅದು ಒಂದು ಗ್ವಾಲಿಯರ್ ಘರಾಣ ಅಂತಾಯ್ತು. ಹಿಂದಕ್ಕೆ ವಿಜಯನಗರ ಸ್ಮಾರಕೋತ್ಸವ ಅಂಥೇಳಿ ನಮ್ಮ ಕರ್ನಾಟಕದ ಮುಖ್ಯ ಮುಖ್ಯ ಎಲ್ಲ ಸಾಹಿತಿಗಳು ಮತ್ತು ಲೀಡರು ಎಲ್ಲರೂ ಕೂಡಿ ಒಂದು ವಿಜಯನಗರ ಸ್ಮಾರಕೋತ್ಸವ ಅಂತ ಮಾಡಿದರು 1936 ಅವಾಗೆ ಚಿಕ್ಕರಾಮರಾಯರಂತ ಮೈಸೂರಿನಿಂದ ದೊಡ್ಡ ವಿದ್ವಾಂಸರು ಬಂದಿದ್ದರು. ಪ್ರಸಿದ್ಧ ವಿದ್ವಾಂಸರು ಅವರು ಕರ್ನಾಟಕ ಹಾಡೋದಕ್ಕೋಸ್ಕರ ಬಂದಿದ್ದರು. ಕರ್ನಾಟಕ ಮತ್ತು ಉತ್ತರಾದಿ ಹಾಡೋದಕ್ಕೋಸ್ಕರ ನಮ್ಮ ಗುರುಗಳು ಬಂದಿದ್ದರು, ಪಂಚಾಕ್ಷರಿ ಗವಾಯಿಗಳು. ಆ ಟೈಮ್ಗೆ ಹಂಗಾರೆ ಈ ಹುಡುಗ ಚೆನ್ನಾಗಿ ಹಾಡ್ತಾನಂತ ನಮ್ಮ ಗುರುಗಳು ಹೇಳಿದ ಕೂಡಲೇ ನಾವು ಚಿಕ್ಕರಾಮರಾಯರು ಹಂಗಾರೆ ಹುಡುಗನ ಒಂದು ಅರ್ಧ ತಾಸು ಹಾಡಿಸ್ರಿ ಅಂಥೇಳಿ ಎಲ್ಲರ ಪರವಾಗಿ ಅವ್ರು ಹೇಳಿದರು. ಅವ್ರು ಹೇಳಿದ್ದನ್ನು ಎಲ್ಲರೂ ಮಾನ್ಯ ಮಾಡಿದರು. ನನಗೆ ಆವಾಗ ಹಾಡೋ ಸೌಭಾಗ್ಯ ಬಂತು. ಅವರೆದುರಿಗೆ 1.5 ತಾಸು ನಾನು ವೇದಿಕೆಗೆ ಕುಂತ್ಕೊಂಡು ವೇದಿಕೆ ಮೇಲೆ ಕೂತ್ಕೊಂಡು 15,000-20,000 ಮಂದಿ ಎದುರಿಗೆ ಹಾಡೋದೊಂದು ನನಗೆ ಸುವರ್ಣ ಸಂಧಿ ಬಂತು. ಆ ಟೈಮ್ನಲ್ಲಿ ಅವರು ನನ್ನ ಹಾಡು ಕೇಳಿ ನನ್ನ ಬೆನ್ ಚಪ್ಪರಿಸಿ, ಈ ಹುಡುಗ ಬಹಳ ವಿದ್ವಾಂಸ ಆಗ್ತಾನೆ, ಇವನಿಗೆ ನೋಟೇಷನ್ ಮಾಡೋ ಪದ್ಧತಿ ಸ್ವರ ಹಾಕುವ ಕ್ರಮವೂ ಭಾಳ ಚೆನ್ನಾಗಿದೆ, ಬುದ್ಧಿವಾನ್ ಇದ್ದಾನೆ ಅಂಥೇಳಿ ನನಗೊಂದು ಸಣ್ಣದೊಂದು ಚಿನ್ನದ ಪದಕ ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು ಅವರು. ಅದೇ ಅಲ್ಲಿಂದ ಶುರುವಾಯಿತು ನಮ್ಮದು. ನನಗಿನ್ನು ಮಂದಿಯಲ್ಲಿ ಹಾಡೋದೊಂದು ಆನಂದ, ನಾನು ಕಲಿಯನ್ನು ಮಂದಿ ಕೇಳಿಸ್ತಾನೆಲ್ಲ ದೊಡ್ಡದೊಂದು ಹೆಮ್ಮೆ. ಹೇಗೆ ಮಂದಿಗಳು ಕೂಡ್ತಾರೆ, ಹೆಂಗೆ ಜನ ಕೂಡ್ತಾರೆ, ಹಾಗೆ ನನಗೊಂದು ಉಮೇದಿ ಉತ್ಸಾಹ ಬರೋದು. ಅಲ್ಲಿ ತಾಸು 2-3 ತಾಸು ಹೋಗಿ ನಾನು ಅಗದಿ ಆಯಾಸ ಇಲ್ದಂಗೆ ಕಚೇರಿಗಳನ್ನು ಮಾಡ್ತಾ ಶುರು ಮಾಡಿದೆ. ಅಲ್ಲಿಂದ ಕಚೇರಿ ಮಾಡೋಕ್ಕೆ ಅಬ್ದುಲ್ ಕರೀಮ್ ಖಾನ್ ಸಾಹರು, ಉಸ್ತಾದ ಅಬ್ದುಲ್ ವೈದ್ ಖಾನ್ ಸಾಹರು ಅಂತಿದ್ದರು. ಆಮೇಲೆ ಅವರ ಕಕ್ಕಂದಿರ ಮಕ್ಕಳಾದ ಸುರೇಶ್ ಬಾಬು ಅಂತಿದ್ದರು. ಅವ್ರದ್ದು ಆನಂತರ ಕುಂದಗೋಳದ ನಮ್ಮ ಊರ ಹತ್ರ ಇದ್ದಂಥ ರಾಮ್ಬೋ ಕುಂದಗೋಳ್ಕರ್ ಸವಾಯ್ ಗಂಧರ್ವ ಅಂತೇನು, ಅವ್ರ ಹಾಡುಗಳನ್ನು ಬೇಕಷ್ಟು ಕೇಳೀನಿ ನಾನು. ಇವರೆಲ್ಲ ದೊಡ್ಡ ದೊಡ್ಡ ಮಹನೀಯರ ಹಾಡನ್ನು ಕೇಳಿ ನನಗೆ ಬಹಳ ಪರಿಣಾಮ ಆಗಿ ನಾನು ಮನಸೋತೆ ಹಿಂದೂಸ್ತಾನಿ ಸಂಗೀತಕ್ಕೆ.
0: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ನಾದ ಧ್ವನಿ ಪಂಡಿತ್ ಬಸವರಾಜ ರಾಜಗುರು ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಶ್ರೂಯಂತಾಂ. ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾಃ. ನಿರ್ವಾಚನಾಯೋಗೇನ ಪಶ್ಚಿಮಬಂಗಾಲಸ್ಯ ಪಂಚದಶ ಮತದಾನಕೇಂದ್ರೇಷು ಪುನರ್ಮತದಾನಾಯ ಆದೇಶಃ ಪ್ರದತ್ತಃ. ಮಗರಹಾಟ ಪಶ್ಚಿಮ ವಿಧಾನಸಭಾಕ್ಷೇತ್ರಸ್ಯ

0: ಕೋರ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
5: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಅಮೃತ ಧಾರೆ ಕೋಟಿ ಜನುಮ ಜಾತಿ.
7: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಹಾಡದಿದ್ದರೆ ನನ್ನ ಹಾಡು ಕೇಳು.
8: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
8: ಏನ್ ಮಾಡ್ಲಿ?
5: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
7: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
5: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
9: ಎಲ್ಲಿರಲಿ ಹೇಗಿರಲಿ ನನ್ನನಗೂ ನಿನಗಿರಲಿ.
10: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
2: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
11: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
2: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು.

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಹಿತಾಸಕ್ತಿ ಕಾಪಾಡುವ ಶೈಕ್ಷಣಿಕ ಸಂಯೋಜಕರು. ವಿಶೇಷ ಯೋಜನೆ ಜಾರಿಗೆ ತೀರ್ಮಾನ, ಸಚಿವ ಡಾ ಎಂಸಿ ಸುಧಾಕರ್. ಇಂದು 2023 ನಡೆದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ. ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ. ಕೊಡವ ಕೌಟುಂಬಿಕ 26ನೇ ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನ. ಈಗ ವಾರ್ತೆಗಳ ವಿವರ. ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂದು ಕೈಗಾರಿಕಾ ಖಾತೆ ಸಚಿವ ಡಾ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಹೊಸಕೋಟೆ ಸಮೀಪ 5 ಮೆಗಾವ್ಯಾಟ್ ಸಾಮರ್ಥ್ಯದ ಸುಸ್ಥಿರ ಡೇಟಾ ಕೇಂದ್ರ ಪಾರ್ಕ್ ಸ್ಥಾಪಿಸಲಿದ್ದು, ಪಾವಗಡದಿಂದ ನೇರವಾಗಿ ಸೌರ ವಿದ್ಯುತ್ ಅನ್ನು ಪೂರೈಕೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ 350 ಎಕರೆಯಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲಿದ್ದು, ಮೈಸೂರಿನಲ್ಲಿ ಮತ್ತೊಂದು ಡೇಟಾ ಪಾರ್ಕ್ ಸ್ಥಾಪನೆಗೆ ಸೂಕ್ತ ಜಾಗವನ್ನು ಗುರುತಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಉನ್ನತ ಶಿಕ್ಷಣ ಇಲಾಖೆ ಶೈಕ್ಷಣಿಕ ಸಂಯೋಜಕರು ಎಂಬ ವಿಶೇಷ ಯೋಜನೆಯನ್ನು 2026-27 ಶೈಕ್ಷಣಿಕ ಸಾಲಿನಿಂದ ಜಾರಿಗೊಳಿಸಲು ತೀರ್ಮಾನಿಸಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಈ ಯೋಜನೆಯಡಿ ಕನಿಷ್ಠ 5 ವರ್ಷ ಸೇವಾ ಅನುಭವ ಹೊಂದಿರುವ ಹಾಗೂ ಯುಜಿಸಿ ಅರ್ಹತೆ ಹೊಂದಿರದ ಅತಿಥಿ ಉಪನ್ಯಾಸಕರನ್ನು ತಾತ್ಕಾಲಿಕವಾಗಿ ಶೈಕ್ಷಣಿಕ ಸಂಯೋಜಕರಾಗಿ ನೇಮಿಸಲಾಗುವುದು. ಇದರಿಂದ ಸುಮಾರು 3,853 ಉಪನ್ಯಾಸಕರಿಗೆ ಪ್ರಯೋಜನವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ಶೈಕ್ಷಣಿಕ ಸಂಯೋಜಕರು ಕಾಲೇಜುಗಳಲ್ಲಿ ಪ್ರಯೋಗಾಲಯ, ಗ್ರಂಥಾಲಯ, ಐಟಿ, ಪರೀಕ್ಷಾ ಕಾರ್ಯಗಳು ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತರಬೇತಿಗಳನ್ನು ನೀಡಲು ಸಹ ಯೋಜನೆ ರೂಪಿಸಲಾಗಿದೆ. ಈ ಯೋಜನೆ ಅತಿಥಿ ಉಪನ್ಯಾಸಕರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆ ಒದಗಿಸುವುದರ ಜೊತೆಗೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಉಚ್ಚ ನ್ಯಾಯಾಲಯದ ಆದೇಶದ ಹಾಗೂ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇಂದು 2023 ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ನಡೆಯಲಿದ್ದು, ಇದಕ್ಕಾಗಿ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ. ನಗರದ ಐಡಿಎಸ್ಜಿ ಕಾಲೇಜಿನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮತ ಎಣಿಕೆ ನಡೆಯಲಿದೆ. ಎಣಿಕೆ ಸಂದರ್ಭದಲ್ಲಿ ಹಾಲಿ ಶಾಸಕ ಟಿಡಿ ರಾಜೇಗೌಡ ಸೇರಿ ಅಂದು ಸ್ಪರ್ಧೆ ಮಾಡಿದ್ದ 13 ಅಭ್ಯರ್ಥಿಗಳಿಗೂ ಖುದ್ದು ಹಾಜರಿರಲು ಸೂಚಿಸಲಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಸಿಸಿಟಿವಿ ಅಳವಡಿಕೆ ಹಾಗೂ ವಿಡಿಯೋ ಚಿತ್ರೀಕರಣ ವ್ಯವಸ್ಥೆ ಮಾಡಲಾಗಿದೆ. ಇಂದು ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಹಾಗೂ 500ಕ್ಕೂ ಹೆಚ್ಚು ಪೊಲೀಸರಿಂದ ಬಂದೋಬಸ್ತ್ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕರ್ನಾಟಕದ ಹಲವೆಡೆಗಳಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕಾರ್ಮಿಕರಿಗೆ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಜಾಗೃತಿ ನಿರ್ದೇಶನಗಳನ್ನು ನೀಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ 101 ಅಸಂಘಟಿತ ವಲಯಗಳ ಒಟ್ಟು 59,928 ಕಾರ್ಮಿಕರು ಈಗಾಗಲೇ ನೋಂದಣಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ಇ ಶ್ರಮ್ ಪೋರ್ಟಲ್ನಲ್ಲಿ ಜಿಲ್ಲೆಯ 411,358 ಕಾರ್ಮಿಕರು ನೋಂದಣಿಯಾಗಿದ್ದಾರೆ. ಬೇಸಿಗೆ ಸಂದರ್ಭ ಕಾರ್ಮಿಕರು ಕೈಗೊಳ್ಳಬೇಕಾದ ಮುಂಜಾಗ್ರತೆ ಸೇರಿದಂತೆ ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳಡಿ ನೋಂದಾಯಿತ ಕಾರ್ಮಿಕರ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲೆಯ ಕಾರ್ಮಿಕ ಇಲಾಖೆ ಜಿಲ್ಲಾ ಅಧಿಕಾರಿ ಮಹೇಶ್ ಕುಳ್ಳಲ್ಲಿ.
1: ಅಂಬೇಡ್ಕರ್ ಸಹಾಯಸ್ಥ ಯೋಜನೆಯಡಿ 9,361 ಕಾರ್ಮಿಕರು ನೋಂದಣಿಯಾಗಿರುತ್ತಾರೆ. ಈ ಸಹಾಯಸ್ಥ ಯೋಜನೆಯಡಿ ವಿವಿಧ ಅಸಂಘಟಿತ ವಲಯದ ಕಾರ್ಮಿಕರು ನೋಂದಣಿಯಾಗಿರುತ್ತಾರೆ. ಉದಾಹರಣೆ ಹಮಾಲರು, ಕಂಬಾರರು, ಕುಂಬಾಲರು, ಅಗಸರು, ಬಟ್ಟಿ ಕಾರ್ಮಿಕರು, ಟೈಲರ್ಗಳು, ಈ ರೀತಿ ಆದಂತಹ 101 ವಲಯದ ಕಾರ್ಮಿಕರನ್ನ ನೋಂದಣಿ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಅದರ ಜೊತೆಗೆ ಮೋಟಾರು ಹಾಗೂ ಮೋಟಾರ್ ಸಂಬಂಧಿಸಿದ ಕಾರ್ಮಿಕರ ಸಂಬಂಧಿಸಿದಂತೆ ಒಟ್ಟು 1,885 ಕಾರ್ಮಿಕರ ನೋಂದಣಿಯಾಗಿರುತ್ತದೆ. ಇದರಲ್ಲಿ ಚಾಲಕರು, ನಿರ್ವಾಹಕರು, ಬಾಡಿ ಫಿಟ್ಟಿಂಗ್ ಮಾಡತಕ್ಕಂತಹ ಕಾರ್ಮಿಕರು, ಅದರ ಜೊತೆಗೆ ಬುಕಿಂಗ್ ಮಾಸ್ತರು, ಈ ರೀತಿಯ ಕಾರ್ಮಿಕರು ಸಹ ಸೇರಿಕೊಂಡಿರ್ತಾರೆ. ಅದೇ ರೀತಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಇ ಶ್ರಮ, ಅಂದ್ರೆ ಅಸಂಘಟಿತ ವಲಯದ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡತಕ್ಕಂತಹ ಜಾರಿ ತಂದಿರುವ ಯೋಜನೆಯಾದ ಇ ಶ್ರಮದ ಯೋಜನೆಯಡಿ ಬೀದರ್ ಜಿಲ್ಲೆಯಾದಂತಹ ಒಟ್ಟು 411,368 ಕಾರ್ಮಿಕರ ನೋಂದಣಿಯಾಗಿರುತ್ತದೆ. 350ಕ್ಕೂ ಹೆಚ್ಚು ಅಸಂಘಟಿತ ವಲಯದ ಕಾರ್ಮಿಕರು ಈ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರಿರುವಂತಹ ಪಿಂಚಣಿ ಯೋಜನೆಯಡಿ ಒಟ್ಟು 6,717 ಕಾರ್ಮಿಕರ ನೋಂದಣಿಯಾಗಿರುತ್ತದೆ. ಅದಲ್ಲದೆ ಪ್ರಸ್ತುತ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಿರುವುದರಿಂದ ವಿವಿಧ ಮಾಲೀಕರಿಗೆ 12-3 ಗಂಟೆವರೆಗೆ ಹೊರಾಂಗಣ ಕೆಲಸ ಅವಾಯ್ಡ್ ಮಾಡಲಿಕ್ಕೆ ಸೂಚಿಸಲಾಗಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ತಂಪಾದ ನೀರಿನ ವ್ಯವಸ್ಥೆ ಮಾಡಬೇಕು, ಶೌಚಾಲಯ ವ್ಯವಸ್ಥೆ ಮಾಡಬೇಕಂತ ಸೂಚನೆ ಕೊಡಲಾಗಿದೆ. ಅದೇ ರೀತಿ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಬಗ್ಗೆ ಸಹಿತ ಜಾಗೃತಿ ಕಾರ್ಯಕ್ರಮಗಳು ಸಹಿತ ತಿಳಿಸುತ್ತೇವೆ. ಮುಂದುವರೆದು ಅಸಂಘಟಿತ ವಲಯದಲ್ಲಿ ದುಡಿತಕ್ಕಂಥ ವಿವಿಧ ಕಾರ್ಮಿಕರಿಗೆ ಕಾರ್ಮಿಕ ಮುಖಂಡರ ಮೂಲಕ ಹಾಗೂ ಮಾಲೀಕರಿಗೆ ಮೂಲಕ ಮೌಖಿಕವಾಗಿ ಬಿಸಿಲು ತಾಪಮಾನದ ಕುರಿತು ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಸೂಚಿಸಲಾಗಿರುತ್ತೆ. ಸಾಧ್ಯವಾದಷ್ಟು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಅತಿಥಿ ಉಪನ್ಯಾಸಕರ

0: ಹಗುರವಾದ ಬಟ್ಟೆಗಳನ್ನ ಹಾಕೋದಕ್ಕೆ ಹಾಗೂ ತಂಪಾದ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು. ಅದೇ ರೀತಿ ಡಿಹೈಡ್ರೇಷನ್ ಆದಂತಹ ಪ್ರಕರಣಗಳಲ್ಲಿ ಮಾಲೀಕರಿಗೆ ORS ವ್ಯವಸ್ಥೆ ಮಾಡ್ಕೊಳ್ಳಲಿಕ್ಕೆ ಸಹಿತ ಮೌಖಿಕವಾಗಿ ತಿಳಿಸಲಾಗಿರುತ್ತದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಆಯೋಜನೆಗೊಂಡಿರುವ ಕೊಡವ ಕೌಟುಂಬಿಕ 26ನೇ ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನಗೊಳ್ಳಲಿದೆ. ಕಳೆದ ಒಂದು ತಿಂಗಳಿನಿಂದ ನಡೆಯುತ್ತಿರುವ ಈ ಹಾಕಿ ಪಂದ್ಯದಲ್ಲಿ 382 ಕೊಡವ ಕುಟುಂಬಗಳ ತಂಡಗಳು ಪಾಲ್ಗೊಂಡಿದ್ದವು. ಚೇನಂಡ ಕುಟುಂಬಸ್ಥರು ಆಯೋಜಿಸಿದ್ದ 26ನೇ ವರ್ಷದ ಹಾಕಿ ಪಂದ್ಯಾವಳಿಯ ಫೈನಲ್ಸ್ನಲ್ಲಿ ಇಂದು ಕುಲೇಟಿರ್ ಮತ್ತು ಚೆಪ್ಪುಡಿರ್ ತಂಡಗಳು ಪ್ರತಿಷ್ಠಿತ ಕೊಡವ ಹಾಕಿ ಚಾಂಪಿಯನ್ ಟ್ರೋಫಿಗಾಗಿ ಸೆಣಸಲಿವೆ. ಇಂದು ಮಧ್ಯಾಹ್ನ 1 ಗಂಟೆಗೆ ಆಯೋಜಿತ ಫೈನಲ್ ಪಂದ್ಯಾಟದ ಸಭಾ ಕಾರ್ಯಕ್ರಮದಲ್ಲಿ ಕೇಂದ್ರ ಕ್ರೀಡಾ ಖಾತೆ ಸಚಿವರಾದ ಡಾ ಮನ್ಸುಖ್ ಮಾಂಡವ್ಯ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಕ್ರೀಡೆಗೆ ಎಲ್ಲ ರೀತಿಯ ಸೌಲಭ್ಯ ಒದಗಿಸುವಂತೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ಕೊಡವ ಹಾಕಿ ಫೆಡರೇಷನ್ ಅಧ್ಯಕ್ಷ ಪಿಕೆ ಬೋಪಣ್ಣ ತಿಳಿಸಿದ್ದಾರೆ. ಇಂದು ಫೈನಲ್ ಪಂದ್ಯಕ್ಕಾಗಿ ನಾಪೋಕ್ಲುವಿನ ಹಾಕಿ ಮೈದಾನದಲ್ಲಿ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ. ಕೊಡವ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಕೊಡವ ಕುಟುಂಬಗಳ ನಡುವೆ ಮೂರ್ನಾಡು ಗ್ರಾಮದಲ್ಲಿ ಆಯೋಜಿತಗೊಂಡಿದ್ದ 24ನೇ ವರ್ಷದ ಬೇತ್ರಿ ಮುಕ್ಕಾಟಿರ್ ಕಪ್ ಕ್ರಿಕೆಟ್ ನಮ್ಮೆಯ ಫೈನಲ್ಸ್ ಪಂದ್ಯದಲ್ಲಿ ಚಕ್ಕೇರ್ ತಂಡ ಸತತ 9ನೇ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಮಹಿಳಾ ಕ್ರಿಕೆಟ್ನಲ್ಲಿ ಹರಿಹರ ಮುಕ್ಕಾಟಿರ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮಹಿಳಾ ತಂಡದ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಮಣವಟ್ಟಿರ್ ತಂಡ ಹರಿಹರ ಮುಕ್ಕಾಟಿರ್ ತಂಡದ ವಿರುದ್ಧ ಸೋಲು ಕಂಡಿತು. ಕೊಡವ ಕ್ರಿಕೆಟ್ ಹಬ್ಬದ ಪುರುಷರ ವಿಭಾಗದಲ್ಲಿ ಅತಿ ಹೆಚ್ಚು 8 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದ ಬಲಿಷ್ಠ ಚಕ್ಕೇರ್ ತಂಡ ಮತ್ತು ಕೆದಮಳ್ಳೂರು ಮಾಳೇಟಿರ್ ತಂಡಗಳು ಫೈನಲ್ ಪಂದ್ಯದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟಕ್ಕಿಳಿದವು. ಸಮಬಲದ ಹೋರಾಟಕ್ಕೆ ಸಾಕ್ಷಿಯಾದ ಫೈನಲ್ ಪಂದ್ಯದಲ್ಲಿ ಚಕ್ಕೇರ್ ತಂಡದ ಬ್ಯಾಟ್ಸ್ಮನ್ಗಳು ಕೇವಲ 8 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಒಟ್ಟು 106 ರನ್ ಗಳಿಸಿ ಮಾಳೇಟಿರ್ ತಂಡವನ್ನು ಪರಾಭವಗೊಳಿಸುವ ಮೂಲಕ 9ನೇ ಬಾರಿಗೆ ಚಾಂಪಿಯನ್ ತಂಡದ ಪಟ್ಟವನ್ನು ಮುಡಿಗೇರಿಸಿಕೊಂಡಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಸುರಿದ ಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವಿನ ಬೆಳೆ ಹಾನಿಯ ಬಗ್ಗೆ ತಿಳಿದು ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ತಂಡದೊಂದಿಗೆ ಬಾಧಿತ ಪ್ರದೇಶಗಳಾದ ಆರೇಕುಂಟೆ, ದೊಡ್ಡಮೊಲದೊಡ್ಡಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ್ ಅದಾಲತ್ ಅನ್ನು ಆಗಸ್ಟ್ 21ರಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಹೇಳಿದ್ದಾರೆ. ಕಾರವಾರ ಜಿಲ್ಲಾ ನ್ಯಾಯಾಲಯದ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಯಾದಗಿರಿ ಜಿಲ್ಲೆಯಲ್ಲಿನ ಕುಡಿಯುವ ನೀರಿನ ತೊಂದರೆ ನಿವಾರಣೆಗೆ 45 ಸಮಸ್ಯಾತ್ಮಕ ಗ್ರಾಮಗಳನ್ನು ಗುರುತಿಸಿ 54 ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿ ಕಾಪಾಡುವ ಶೈಕ್ಷಣಿಕ ಸಂಯೋಜಕರು. ವಿಶೇಷ ಯೋಜನೆ ಜಾರಿಗೆ ತೀರ್ಮಾನ, ಸಚಿವ ಡಾ ಎಂಸಿ ಸುಧಾಕರ್. ಇಂದು 2023ರಲ್ಲಿ ನಡೆದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ, ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ. ಕೊಡವ ಕೌಟುಂಬಿಕ 26ನೇ ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. 7:15 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೊಡ್ತಾ ಇರೋದು ನಾನು RJ ಅಶ್ವಿತಾ ಮಲ್ನಾಡ್.
1: ಮುಂಬೆಳಗನೇಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.2

ಪ್ರಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ನೆನಪಿದ್ರೆ ಹೋದ ವಾರ ನಾವು ಕನ್ನಡ ಸಾಹಿತ್ಯ ಲೋಕದ ಮಲ್ಲಿಗೆಯ ಕವಿ ಅಂತಾನೆ ಪ್ರಖ್ಯಾತಿ ಪಡೆದಂತಹ ಕೆಎಸ್ ನರಸಿಂಹಸ್ವಾಮಿರವರ ಬಗ್ಗೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ವಿಷಯ ವಿನಿಮಯ ಮಾಡಿಕೊಂಡ್ವಿ. ಆದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಯಾಕಂದರೆ ಕೆಎಸ್ ನರಸಿಂಹಸ್ವಾಮಿಯವರು ಒಂದು ದೊಡ್ಡ ಗ್ರಂಥ ಭಂಡಾರ ಇದ್ದ ಹಾಗೆ. ಕೇವಲ ಒಂದು ಗಂಟೆಯ ಕಾಲಾವಧಿಯಲ್ಲಿ ಅವರ ಬಗ್ಗೆ ಮಾತಾಡಿ ಮುಗಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೆ ಎಸ್ ಎನ್ ರವರ ಒಂದು ಪ್ರಖ್ಯಾತಿ ಪಡೆದಂತಹ ಕವಿತೆಯೊಂದನ್ನು ನಿಮ್ಮ ಮುಂದೆ ವಾಚಿಸುವಂತಹ ಇರಾದೆ ನಮ್ಮದಾಗಿದೆ. ಖಂಡಿತ ನೀವು ಕೂಡ ಅದನ್ನು ಪ್ರೀತಿಯಿಂದ ಕೇಳ್ತೀರಾ ಅನ್ನುವಂತಹ ಭಾವನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಅವರದೇ ಸೊಗಸಾದ ಗೀತೆಯನ್ನು ಕೇಳೋದ್ರ ಮೂಲಕ

ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳಿದ್ರಿ ಈ ಸೊಗಸಾದ ಗೀತೆಯನ್ನು. ಇನ್ನು ಒಂದು ಪ್ರಶ್ನೆ ನಿಮ್ಮೆಲ್ಲರಿಗೂ, ನೀವೆಲ್ಲರೂ ಭಾವಗೀತೆಗಳ ಪ್ರೇಮಿಗಳಾಗಿರ್ತೀರ, ಕನ್ನಡ ಸಾಹಿತ್ಯವನ್ನು ಹೆಚ್ಚಾಗಿ ತಿಳಿದುಕೊಂಡಿರ್ತೀರ. ಹಲವಾರು ಕವಿಗಳು ಸಾಹಿತಿಗಳು ಪ್ರೇಮದ ಬಗ್ಗೆ ಪ್ರೀತಿಯ ಬಗ್ಗೆ ಬಹಳ ಸೊಗಸಾಗಿ ಬರೆದಿದ್ದಾರೆ. ಆದರೆ KS ನರಸಿಂಹಸ್ವಾಮಿರವರನ್ನು ಮಾತ್ರ ನಾವು ಯಾಕೆ ಪ್ರೇಮ ಕವಿ ಅಂತ ಕರಿತೀವಿ? ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ನೀವು ನಮಗೆ ಸಂದೇಶದ ಮುಖಾಂತರ ಉತ್ತರವನ್ನು ಕಳಿಸಬಹುದು. ಉತ್ತರ ಕಳಿಸಬೇಕಾಗಿರುವಂತಹ ಸಂಖ್ಯೆ 9480901013. ಇನ್ನೊಮ್ಮೆ ಹೇಳ್ತೀನಿ, 9480901013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಉತ್ತರ. ಕನ್ನಡ ಸಾರಸ್ವತ ಲೋಕದಲ್ಲಿ ಬಹಳಷ್ಟು ಕವಿಗಳು ಪ್ರೀತಿಯ ಕುರಿತು ಪ್ರೇಮದ ಕುರಿತು ತುಂಬ ಉತ್ತಮವಾದಂತಹ ಕೃತಿಗಳನ್ನ ರಚಿಸಿದ್ರು, ಕವಿತೆಗಳನ್ನ ಬರೆದಿದ್ರು ಕೂಡ ನಾವು KS ನರಸಿಂಹಸ್ವಾಮಿರವರನ್ನ ಪ್ರೇಮ ಕವಿ ಅಂತ ಕರಿತೀವಿ. ಯಾತಕ್ಕಿರಬಹುದು? ತಿಳಿದಿದ್ರೆ ನೀವು ನನಗೆ ಉತ್ತರ ಕಳಿಸಬಹುದು ಅಂತ ಹೇಳ್ತಾ ಕೇಳಿ ಈ ಸೊಗಸಾದ ಗೀತೆ ನಿಮಗೋಸ್ಕರ.

ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ವಿಲನ್ನ. 7:27 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ, ನಾವಿದ್ವಿ ನಿಮ್ಮ ಹತ್ರ ಒಂದು ಪ್ರಶ್ನೆನ ಕೇಳ್ತಾ. ಕನ್ನಡ ಸಾರಸ್ವತ ಲೋಕದಲ್ಲಿ ಸುಮಾರಷ್ಟು ಕವಿಗಳು ಪ್ರೇಮದ ಕುರಿತು, ಪ್ರೀತಿಯ ಕುರಿತು ಸಾಕಷ್ಟು ಕವನಗಳನ್ನ ಬರೆದಿದ್ದಾರೆ. ಆದರೆ ಕೆ ಎಸ್ ನರಸಿಂಹಸ್ವಾಮಿರವರನ್ನೇ ನಾವು ಪ್ರೇಮ ಕವಿ ಅಂತ ಕರಿತೀವಿ ಯಾತಕ್ಕೆ ಅಂತ ಈ ಪ್ರಶ್ನೆಗೆ ಉತ್ತರವನ್ನು ಕಳಿಸಿದ್ದಾರೆ ನಮಗೆ ಸೌಭಾಗ್ಯ ಅವರು ರಾಜನಕುಂಟೆಯಿಂದ. ಪ್ರೇಮ ಕವಿ ಅನ್ನಲು ಕಾರಣ ಅವರ ಪ್ರೇಮ ಗೀತೆಗಳಲ್ಲಿ ಸರಳತೆ ಇದ್ದು ತುಂಬ ನಾಟಕೀಯ ಪದ ಬಳಕೆ ಇರಲಿಲ್ಲ ಅನ್ನಿಸೋದ್ರಿಂದ ಬಹುಶಃ ಪ್ರೇಮ ಕವಿ ಅಂತ ಕರೀತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್. ಕೆ ಎಸ್ ನರಸಿಂಹಸ್ವಾಮಿರವರು ಪ್ರೇಮ ಕವಿ ಎಂದು ಕರೆಯೋದು ಅವರ ಕವಿತೆಗಳಲ್ಲೂ ಮುಖ್ಯವಾಗಿ ದಾಂಪತ್ಯ ಪ್ರೇಮ ಮತ್ತು ಜೀವನದ ಸರಳ ಸುಖವನ್ನು ಮನಮುಟ್ಟುವಂತೆ ಬಣ್ಣಿಸೋದ್ರಿಂದ ಮೈಸೂರು ಮಲ್ಲಿಗೆ ಕೃತಿಯಿಂದ ಅಂತ ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಶೆಟ್ಟಿಗರೆ ಶ್ರೀಧರ ಮೂರ್ತಿ ಚಿಕ್ಕಬಳ್ಳಾಪುರ ತಾಲೂಕಿನಿಂದ ಮೆಸೇಜ್ ಮಾಡಿ ಕೆ ಎಸ್ ನರಸಿಂಹಸ್ವಾಮಿ ಅವರನ್ನು ಪ್ರೇಮ ಕವಿ ಅಂತ ಕರೆಯಲು ಅವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆಯಲ್ಲಿ ದಾಂಪತ್ಯ ಜೀವನದ ಮಧುರತೆಯನ್ನು ವಿವರಿಸಿದ್ದಾರೆ. ಇವರಿಗೆ ಇವರ ಹೆಂಡತಿಯೇ ಸ್ಫೂರ್ತಿ, ಅದಕ್ಕಾಗಿ ಇವರನ್ನು ಪ್ರೇಮ ಕವಿ ಅಂತ ಕರಿಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮೈಸೂರು ಮಲ್ಲಿಗೆ ಕವನವನ್ನು ಓದಿದ್ರೆ ಸಾಕು ಗೊತ್ತಾಗುತ್ತೆ ಅವರು ಪ್ರೇಮ ಕವಿ ಅನ್ನೋದು ಅಂತ. ರಾಣಿಬೆನ್ನೂರು ತಾಲೂಕಿನ ಬೇಲೂರಿನಿಂದ ಶಶಿ ಕಮ್ಮಾರ ಅವರು ನಮಗೆ ಮೆಸೇಜ್ ಕಳಿಸಿ ಹೇಳ್ತಾ ಇದ್ದಾರೆ. ಓಕೆ, ಮತ್ತೆ ಅವರ ಮೈಸೂರು ಮಲ್ಲಿಗೆ ಕೃತಿಯಿಂದನೇ ಅವರನ್ನ ಪ್ರೇಮ ಕವಿ ಅಂತ ಕರಿತೀವಿ ಅಂತ ಸಂಗಪ್ಪ ಬೆಳನಕ್ಕಿ ಅವರು ನನಗೆ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಯಾತಕ್ಕೆ ನಾವು ಕೆ ಎಸ್ ನರಸಿಂಹಸ್ವಾಮಿರವರನ್ನ ಪ್ರೇಮ ಕವಿ ಅಂತ ಕರಿತೀವಿ ಅನ್ನೋದನ್ನ ನಾನು ನಿಮಗೆ ಮುಂದಿನ ಸೆಗ್ಮೆಂಟಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಬರೀ ಪ್ರೀತಿ ಪ್ರೇಮದ ಕುರಿತು ಮಾತ್ರ ಅಲ್ಲ, ಅವರು ತಾಯ್ತನದ ಸಂಭ್ರಮವನ್ನು ಕೂಡ ಬಹಳ ಸೊಗಸಾಗಿ ವಿವರಿಸಿದ್ದಾರೆ ತಮ್ಮ ಕವಿತೆಗಳಲ್ಲಿ. ಅವರ ಒಂದು ತುಂಬ ಪ್ರಖ್ಯಾತಿ ಪಡೆದಂತಹ ಕವಿತೆ, ಬಹುಶಃ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಎಲ್ಲ ತಾಯಂದಿರು ಮಕ್ಕಳನ್ನು ಮಲಗಿಸ್ಬೇಕಾದ್ರೆ ಈ ಹಾಡನ್ನು ಹಾಡಿರ್ತಾರೆ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು ಅನ್ನೋಂಥ ಸೊಗಸಾದ ಶಿಶುಗೀತೆ, ಭಾವಗೀತೆ, ಪ್ರೀತಿಯ ಗೀತೆ, ತಾಯಿಯ ಗೀತೆ, ತಾಯಿ ಮಗುವಿನ ಬಾಂಧವ್ಯದ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇದೀಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು. ತದನಂತರ ನಮ್ಮ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ಹೇಳೋದ್ರ ಮೂಲಕ

ಚುನಾವಣಾ ಆಯೋಗದ ಆದೇಶದ ಹಿನ್ನೆಲೆ ಪಶ್ಚಿಮ ಬಂಗಾಳದ ಆಯ್ದ 15 ಮತಗಟ್ಟೆಗಳಲ್ಲಿ ಇಂದು ಮರುಮತದಾನ. ಎಲ್ಪಿಜಿ ಕಾಳ ಸಂತೆ ತಡೆಗೆ 2,300 ಹೆಚ್ಚು ಕಡೆ ದಾಳಿ, ಕೇಂದ್ರ ಸರ್ಕಾರ ಮಾಹಿತಿ. ಪಶ್ಚಿಮ ಏಷ್ಯಾ ಸಂಘರ್ಷ, ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆ ತಿರಸ್ಕರಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆಫ್ರಿಕಾದ ಬೋಟ್ಸ್ವಾನಾದಲ್ಲಿ ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026 ಕ್ರೀಡಾಕೂಟ ಇಂದಿನಿಂದ ಆರಂಭ. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 7 ಜಯ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತೆ ಚುನಾವಣಾ ಆಯೋಗವು ಆದೇಶಿಸಿದೆ. ರಾಜ್ಯದ ಮಗ್ರಾಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳಲ್ಲಿ ಮತ್ತು ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ಇಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ. ಬೆಳಗ್ಗೆ 7 ಆರಂಭವಾಗಿರುವ ಮತದಾನ ಪ್ರಕ್ರಿಯೆ ಸಂಜೆ 6 ನಡೆಯಲಿದೆ. ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳು ಮತ್ತು ವೀಕ್ಷಕರಿಂದ ಬಂದ ವರದಾನ ನಡೆದಿತ್ತು. ವರದಿಗಳನ್ನು ಪರಿಶೀಲಿಸಿದ ಆಯೋಗ ಈ ಮತಗಟ್ಟೆಗಳಲ್ಲಿ ನಡೆದ ಚುನಾವಣೆಯನ್ನು ಅಸಿಂಧು ಎಂದು ಘೋಷಿಸಿದೆ. ಈ ಕುರಿತು ಆಯೋಗವು ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಪತ್ರ ಬರೆದಿದೆ. ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯ ನಡುವೆ ಇಂಧನ ಪೂರೈಕೆ, ನೌಕಾಯಾನ ಕಾರ್ಯಾಚರಣೆ ಮತ್ತು ಭಾರತೀಯ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ದೇಶಾದ್ಯಂತ ಎಲ್ಪಿಜಿ ಕಾಳಸಂತೆ ತಡೆಗೆ 2,300 ಹೆಚ್ಚು ಕಡೆ ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದೆ. ಪ್ರಸ್ತುತ ಆನ್ಲೈನ್ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಪ್ರಮಾಣ 98% ಏರಿಕೆಯಾಗಿದ್ದು ಸುಮಾರು 49.8 ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದೆ. ದುರುಪಯೋಗ ತಡೆಯಲು ಜಾರಿಗೆ ತಂದಿರುವ ಡೆಲಿವರಿ ಅಥೆಂಟಿಫಿಕೇಷನ್ ಕೋಡ್ ಆಧಾರಿತ ವಿತರಣೆ 93% ತಲುಪಿದೆ. ವಾಣಿಜ್ಯ ಎಲ್ಪಿಜಿ ಹಂಚಿಕೆಯನ್ನು ಬಿಕ್ಕಟ್ಟಿಗೂ ಮುನ್ನವಿದ್ದಂತಹ ಅವಧಿಯ 70% ಮಟ್ಟಕ್ಕೆ ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನೌಕಾಯಾನ ಕುರಿತು ಮಾಹಿತಿ ನೀಡಿರುವ ಸರ್ಕಾರ, ಬಿಕ್ಕಟ್ಟಿನ ಪ್ರದೇಶಗಳಲ್ಲಿರುವಂತಹ ಎಲ್ಲಾ ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದು ಕಳೆದ 24 ಭಾರತೀಯ ಧ್ವಜ ಹೊತ್ತ ಹಡಗುಗಳಿಗೆ ಸಂಬಂಧಿಸಿದ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆಯೂ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ತನ್ನ ಕಚ್ಚಾ ತೈಲ ಆಮದು ಮೂಲಗಳ ಸಂಖ್ಯೆಯನ್ನು 27-41 ಏರಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ದಕ್ಷಿಣ ಗುಜರಾತ್ನಲ್ಲಿ ನಡೆದಂತಹ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇಂಧನ ಬಿಕ್ಕಟ್ಟನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ದೀರ್ಘಕಾಲದ ಯೋಜನೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ದೇಶೀಯ ಸಂಸ್ಕರಣಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆಯನ್ನು ಹೆಚ್ಚಿಸಲು ಸೂಚನೆಯನ್ನು ನೀಡಲಾಗಿದ್ದು, ಇದರಿಂದ ದೇಶೀಯ ಉತ್ಪಾದನೆ 60% ವೃದ್ಧಿಯಾಗಿದೆ. ಪ್ರತಿದಿನ ಉತ್ಪಾದನೆ 36,000 ಮೆಟ್ರಿಕ್ ಟನ್ನಿಂದ 54,000 ಮೆಟ್ರಿಕ್ ಟನ್ಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಸಂಘರ್ಷ ಅಂತ್ಯಗೊಳಿಸಲು ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿರಸ್ಕರಿಸಿದ್ದಾರೆ. ಇರಾನ್ ಕೆಲವು ರಿಯಾಯಿತಿಗಳನ್ನು ನಿರೀಕ್ಷಿಸುತ್ತಿದೆ, ಆದರೆ ಪ್ರಸ್ತುತ ಇರುವ ಷರತ್ತುಗಳು ತಮಗೆ ತೃಪ್ತಿ ನೀಡಿಲ್ಲ ಎಂದು ಅಧ್ಯಕ್ಷರು ತಿಳಿಸಿದ್ದು, ಇದು ರಾಜತಾಂತ್ರಿಕ ಬಿಕ್ಕಟ್ಟನ್ನು ಮತ್ತಷ್ಟು ಹೆಚ್ಚಿಸಿದೆ. ಮತ್ತೊಂದೆಡೆ, ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೆ 2 ಮಕ್ಕಳು ಸೇರಿದಂತೆ 30 ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇದು ಅಮೆರಿಕ ಮಧ್ಯಸ್ಥಿಕೆಯ ಕದನ ವಿರಾಮ ಒಪ್ಪಂದದ ಉಲ್ಲಂಘನೆಯ ಆತಂಕವನ್ನು ಮೂಡಿಸಿದೆ. ಇದಕ್ಕೆ ಪ್ರತಿಯಾಗಿ ಹಿಜ್ಬುಲ್ಲಾ ಸಂಘಟನೆ ಇಸ್ರೇಲ್ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿದೆ. ಲೆಬನಾನ್ ಸಂಘರ್ಷದಲ್ಲಿ ಈವರೆಗೆ 2,000 ಅಧಿಕ ಮಂದಿ ಮೃತಪಟ್ಟಿದ್ದು ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದಾರೆ. 2027 ಜನಗಣತಿಯ ಮೊದಲ ಹಂತದ ಭಾಗವಾಗಿ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢಗಳಲ್ಲಿ ಮನೆ ಪಟ್ಟಿ ಮತ್ತು ಮನೆ ಗಣತಿ ಕಾರ್ಯಚಟುವಟಿಕೆ ಆರಂಭವಾಗಿದೆ. ಈ ರಾಜ್ಯಗಳಲ್ಲಿ 15 ಸ್ವಯಂ ಗಣತಿ ಅವಧಿ ಮುಕ್ತಾಯವಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ತರಬೇತಿ ಪಡೆದ ಗಣತಿದಾರರು ಇದೇ 30 ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಈ ನಡುವೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿ, ರಾಜಸ್ಥಾನ, ಮಹಾರಾಷ್ಟ್ರ, ಮೇಘಾಲಯ ಮತ್ತು ಜಾರ್ಖಂಡ್ನಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಗಣತಿ ಸೌಲಭ್ಯ ಆರಂಭವಾಗಿದ್ದು ಇದೇ 15 ಲಭ್ಯವಿರಲಿದೆ. ಈ ರಾಜ್ಯಗಳಲ್ಲಿ ಇದೇ 16 ಜೂನ್ 14 ಮನೆ ಮನೆ ಗಣತಿ ನಡೆಯಲಿದೆ. ಬಿಹಾರದಲ್ಲಿಂದು ಸ್ವಯಂ ಗಣತಿ ಅವಧಿ ಪೂರ್ಣಗೊಳ್ಳಲಿದ್ದು ನಾಳೆಯಿಂದ ಇದೇ 31 ಮನೆ ಮನೆ ಗಣತಿ ನಡೆಯಲಿದೆ. ಈವರೆಗೆ ಇದೇ ಮೊದಲ ಬಾರಿಗೆ ಪರಿಚಯಿಸಲಾದ ಡಿಜಿಟಲ್ ಸ್ವಯಂ ಗಣತಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸುಮಾರು

0: 2 ಲಕ್ಷ ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ತಮ್ಮ ಮಾಹಿತಿಯನ್ನು ದಾಖಲಿಸಲಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 50 ದಿನಗಳ ಕ್ಷಣಗಣನೆಯ ಅಂಗವಾಗಿ ಮುರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ತೆಲಂಗಾಣದಲ್ಲಿಂದು ಯೋಗ ಮಹೋತ್ಸವ 2026ನ್ನು ಆಯೋಜನೆ ಮಾಡಿದೆ. ಸಾರ್ವಜನಿಕರಲ್ಲಿ ಯೋಗದ ಕುರಿತು ಅರಿವು ಮೂಡಿಸಲು ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಆಯುಷ್ ಸಚಿವಾಲಯ ದೇಶಾದ್ಯಂತ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಭಾಗವಾಗಿ ಈ ಮಹೋತ್ಸವ ಆಯೋಜನೆ ಮಾಡಲಾಗಿದೆ. ಈ ಸಮಾರಂಭದಲ್ಲಿ ಭಾಗಿಯಾಗುವ ಯೋಗಾಸಕ್ತರು ಏಕಕಾಲದಲ್ಲಿ ಭುಜಂಗಾಸನ ಪ್ರದರ್ಶನ ನೀಡುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಐತಿಹಾಸಿಕ ದಾಖಲೆ ನಿರ್ಮಿಸಲು ಸಜ್ಜಾಗಿದ್ದಾರೆ. ಸಿಂಗಾಪುರ, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ರಾಯಭಾರ ಕಚೇರಿಯ ಪ್ರತಿನಿಧಿಗಳು ವರ್ಚುವಲ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಸಚಿವರಾದ ಜಿ ಕಿಶನ್ ರೆಡ್ಡಿ, ಪ್ರತಾಪ್ ರಾವ್ ಜಾಧವ್ ಮತ್ತು ಹಾರ್ಟ್ ಫುಲ್ನೆಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಕಮಲೇಶ್ ಡಿ ಪಟೇಲ್ ಮಹೋತ್ಸವದಲ್ಲಿ ಉಪಸ್ಥಿತರಿರಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. 2,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಹಿಂಪಡೆಯುವ ಘೋಷಣೆ ಹೊರಬಿದ್ದ ಸುಮಾರು 3 ವರ್ಷಗಳ ನಂತರ ಚಲಾವಣೆಯಲ್ಲಿದ್ದಂತಹ ಒಟ್ಟು ನೋಟುಗಳ ಪೈಕಿ 98.47% ನೋಟುಗಳು ಮರಳಿ ಬಂದಿವೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತಿಳಿಸಿದೆ. ತನ್ನ ಕರೆನ್ಸಿ ನಿರ್ವಹಣಾ ಪ್ರಕ್ರಿಯೆ ಭಾಗವಾಗಿ 2023ರ May 19ರಂದು RBI ಈ ನೋಟುಗಳ ಹಿಂಪಡೆಯುವಿಕೆಯನ್ನು ಪ್ರಕಟಿಸಿತ್ತು. ಆ ಸಮಯದಲ್ಲಿ ಚಲಾವಣೆಯಲ್ಲಿದ್ದಂತಹ 2,000 ರೂಪಾಯಿ ಮುಖಬೆಲೆಯ ನೋಟುಗಳ ಒಟ್ಟು ಮೌಲ್ಯ 3.56 ಲಕ್ಷ ಕೋಟಿ ರೂಪಾಯಿ ಇತ್ತು. 2026ರ ಏಪ್ರಿಲ್ 30ರ ವೇಳೆಗೆ ಈ ಮೊತ್ತ 5,451 ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಆಫ್ರಿಕಾದ ಬೋಟ್ಸ್ವಾನಾದ ಗ್ಯಾಬರಾನ್ನಲ್ಲಿ ಇಂದು ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026ರ ಕ್ರೀಡಾಕೂಟ ಆರಂಭವಾಗಲಿದ್ದು, ಇದರಲ್ಲಿ ಭಾರತದ 21 ಸದಸ್ಯರ ತಂಡ 5 ಸ್ಪರ್ಧೆಗಳಲ್ಲಿ ಕಣಕ್ಕೆ ಇಳಿಯಲಿದೆ. ನಾಳೆಯವರೆಗೆ ನಡೆಯಲಿರುವ ಈ ಕೂಟ ಆಫ್ರಿಕಾ ಖಂಡದಲ್ಲಿ ನಡೆಯುತ್ತಿರುವಂತಹ ಮೊದಲ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಈ ಕೂಟದಲ್ಲಿ ಪುರುಷರ, ಮಹಿಳೆಯರ ಮತ್ತು ಮಿಶ್ರ ವಿಭಾಗದ 4x400 ಮೀಟರ್ ಹಾಗೂ 4x100 ಮೀಟರ್ ಸೇರಿದಂತೆ ಒಟ್ಟು 6 ರಿಲೇ ಸ್ಪರ್ಧೆಗಳು ನಡೆಯಲಿವೆ. ಜೈಪುರದಲ್ಲಿ ಕಳೆದ ರಾತ್ರಿ ನಡೆದಂತಹ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ದ 7 ವಿಕೆಟ್ಗಳ ಜಯ ದಾಖಲಿಸಿದೆ. ರಾಜಸ್ಥಾನ ನೀಡಿದಂತಹ 225 ರನ್ಗಳ ಗೆಲುವಿನ ಗುರಿಯನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 19.1 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ ಕ್ರಮಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಚೆನ್ನೈನ MA ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಡೆನ್ಮಾರ್ಕ್ನಲ್ಲಿ ನಡೆಯುತ್ತಿರುವಂತಹ ಥಾಮಸ್ ಕಪ್ 2026ರ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಸೆಮಿಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಪುರುಷರ ತಂಡ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾ ತೈಪೆ ವಿರುದ್ಧ 3-0 ಅಂತರದ ಜಯ ಸಾಧಿಸುವ ಮೂಲಕ ಭಾರತ ಅಂತಿಮ 4ರ ಘಟ್ಟಕ್ಕೆ ಪ್ರವೇಶಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಆಯೋಗದ ಆದೇಶದ ಹಿನ್ನೆಲೆ ಪಶ್ಚಿಮ ಬಂಗಾಳದ ಆಯ್ದ 15 ಮತಗಟ್ಟೆಗಳಲ್ಲಿ ಇಂದು ಮರುಮತದಾನ. ಎಲ್ಪಿಜಿ ಕಾಳಸಂತೆ ತಡೆಗೆ 2,300ಕ್ಕೂ ಹೆಚ್ಚು ಕಡೆ ದಾಳಿ, ಕೇಂದ್ರ ಸರ್ಕಾರ ಮಾಹಿತಿ. ಪಶ್ಚಿಮ ಏಷ್ಯಾ ಸಂಘರ್ಷ, ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆ ತಿರಸ್ಕರಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆಫ್ರಿಕಾದ ಬೋಟ್ಸ್ವಾನಾದಲ್ಲಿ ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026ರ ಕ್ರೀಡಾಕೂಟ ಇಂದಿನಿಂದ ಆರಂಭ. ಐಪಿಎಲ್ T20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಕೇಳಿದ್ರಲ್ಲ, ವಿಶಿಷ್ಟ ಬಗೆಯಾದಂತಹ ಭಾವಗೀತೆ ಇದಾಗಿತ್ತು. ರಾಜು ಅನಂತಸ್ವಾಮಿ, ದಿವ್ಯ ರಾಘವನ್, ಅಜಯ್ ವಾರಿಯರ್, ಸುಚೇತನ್ ಇವರುಗಳ ಒಂದು ಅತ್ಯುತ್ತಮವಾದಂತಹ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿರವರ ಸಾಹಿತ್ಯವನ್ನು ರಾಜು ಅನಂತಸ್ವಾಮಿರವರ ಸಂಗೀತ ಸಂಯೋಜನೆಯಲ್ಲಿ ಕೇಳುವಂತಹ ಭಾಗ್ಯ ಸದ್ಯಕ್ಕೆ ನಮ್ಮದಾಯಿತು ಅಂತಲೇ ಹೇಳಬಹುದು. ನಾಗಲೇ ಕೇಳಿದ್ದೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಸುಮಾರಷ್ಟು ಪ್ರೇಮ ಕವಿಗಳು, ಅಂದರೆ ಉತ್ತಮವಾದಂತಹ ಪ್ರೀತಿಯ ಗೀತೆಗಳನ್ನ ರಚಿಸುವಂತಹ ಕವಿಗಳಿದ್ದರೂ ಕೂಡ ನಾವು ಯಾತಕ್ಕೆ ಪ್ರೇಮ ಕವಿ ಅನ್ನುವಂತಹ ಬಿರುದನ್ನು ಕೆ ಎಸ್ ನರಸಿಂಹಸ್ವಾಮಿರವ್ರಿಗೆ ಮೀಸಲಿಟ್ಟಿದ್ದೀವಿ ಅಂತ. ಆ್ಯಂಡ್ ಬಹಳಷ್ಟು ಜನ ಸ್ನೇಹಿತರು ನಮಗೆ ಯಾರು ಸಂದೇಶ ಕಳಿಸಿದ್ದಾರೆ, ಸೌಭಾಗ್ಯ ಅವರಾಗಿರಬಹುದು, ಅಥವಾ ನಮಗೆ ಸಂದೇಶ ಬಂದಿತ್ತು ರಾಮರತ್ನರವರಿಂದ, ಸಂಗಪ್ಪ ಬೆಳಂಕಿಯಿಂದ, ಜೊತೆಗೆ ಶಿವಮೂರ್ತಿರವರು ಶೆಟ್ಟಿಗೆರೆಯಿಂದ ನಮಗೆ ಸಂದೇಶ ಕಳಿಸಿದರು, ಕ್ಷಮಿಸಿ ಶ್ರೀಧರ ಮೂರ್ತಿರವರು. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗೇ ಇತ್ತು. ಯಾಕಂತ ಹೇಳಿದ್ರೆ ಅವರ ಒಂದು ಕವಿತೆಗಳಲ್ಲಿ ನಾವು ಕಾಣಬಹುದಾದದ್ದು ಸರಳತೆ, ತುಂಬ ಬಿರುಸು ಅನ್ನೋದು ಇರ್ತಿರಲಿಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮಧ್ಯಮ ವರ್ಗದ ಕುಟುಂಬವದ ಅವರು ತಮ್ಮ ಕವಿತೆಗಳಲ್ಲಿ ತೋರ್ಪಡಿಸ್ತಾ ಇದ್ರು. ಉದಾಹರಣೆಗೆ, ಅಕ್ಕಿ ಆರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಬಂಗಾರವಿಲ್ಲದ ಬೆರಳು. ನೋಡಿ ಎಷ್ಟು ಸೊಗಸಾಗಿ ಬರೀತಾರೆ. ಅಕ್ಕಿಯನ್ನು ಆರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಬಂಗಾರವಿಲ್ಲದ ಬೆರಳು, ಬಂಗಾರವನ್ನೇ ಹಾಕದೇ ಇರುವಂತಹ ಬೆರಳು, ತಗ್ಗಿರುವ ಕೊರಳಿನ ಸುತ್ತ ಕರಿಮಣಿ ಒಂದೇ ಸಿಂಗಾರ ಕಾಣದ ಹೆರಳು. ಒಂದು ಹೆಣ್ಣು ಅಕ್ಕಿ ಆರಿಸಬೇಕಾದ್ರೆ ಇರುವಂತಹ ರೀತಿ ಇದು.

ಮೈಸೂರು ಮಲ್ಲಿಗೆ ಕೃತಿಯಿಂದ ಅವರು ಈ ಕವಿತೆ ಇರೋದು. ಅವರು ಅದನ್ನು ಬರೆಯುವಂತಹ ರೀತಿ, ಆಕೆ ಇರುವಂತಹ ರೀತಿ ಎಷ್ಟು ಸೊಗಸಾಗಿ ಬರೀತಾ ಇದ್ರು ಅಂದರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ವೈಭವೀಕರಣ ಆಗಿರಬಹುದು, ಆಡಂಬರ ಆಗಿರಬಹುದು ಇರ್ತಾ ಇರಲಿಲ್ಲ. ತುಂಬ ಜನಕ್ಕೆ ಯಾವಾಗಲೂ ಕೂಡ ನಾವು ಮಾಡೋ ಯಾವುದೇ ಕೆಲಸ ಆದರೂ ಕೂಡ ಕನೆಕ್ಟ್ ಆಗಬೇಕು. ನಾವು ನೋಡುವಂತಹ ಸಿನಿಮಾ ನಮಗೆ ಕನೆಕ್ಟ್ ಆಗೋ ಹಾಗಿದ್ರೆ ಅದು ನಮ್ಮ ಮನಸ್ಸಿನಲ್ಲಿರುತ್ತೆ. ನಾವು ಕೇಳುವಂತಹ ಗೀತೆಗಳು ನಮ್ಮ ಜೀವನದ್ದೇ ಒಂದು ಭಾಗವೇನೋ ಅಂತ ಅನಿಸೋ ರೀತಿ ಇದ್ದರೆ ಅದು ಬೇಗ ನಮಗೆ ಹತ್ತಿರ ಆಗುತ್ತೆ. ಅಂತಹ ಕೃತಿಗಳನ್ನ ಬರೆಯೋದ್ರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ನಿಸ್ಸೀಮರಾಗಿದ್ದರು ಅಂತ ಹೇಳ್ತಾ ಅವರ ಮುಂದಿನ ಗೀತೆಯೊಂದನ್ನು ಕೇಳೋಣ.

0: ಕೆ ಎಸ್ ಎನ್ ರವರ ಮತ್ತೊಂದು ಸೊಗಸಾದ ಕವಿತೆಯೊಂದನ್ನು ಕೇಳಿದ್ರಿ. ಈಗ ಅವರ ಮತ್ತೊಂದು ಕವಿತೆ ನಮಗೆಲ್ಲ ಬಹುಶಃ ನಾವು ಶಾಲೆಯಲ್ಲಿದ್ದಾಗ ಪದ್ಯವಾಗಿ ಇದ್ದದ್ದು ಅಂತ ನೆನಪಿಗೆ ಬರುತ್ತೆ. ಸೊ ನಾನು ಓದ್ತೀನಿ ಕವಿತೆ, ನಿಮ್ಗೆ ನೆನಪಿದೆಯಾ ಅಂತ ಹೇಳಿ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಚಿಗುರು ಚಿನ್ನದ ನಡುವೆ ಹೂವ ಬಯಸುವರು, ಹೂಗಳ ಕಾಲದಲ್ಲಿ ಹಣ್ಣ ಹೊಗಳುವರು, ಹಣ್ಣಿನ ಗಾತ್ರ ಪೀಚು ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ನಿಂತವರ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ, ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೆದುಕೂರು ಬರವಣಿಗೆ ಸರಿಯೋ, ಇವರ ಬಯಕೆಗಳೇನೋ ಇವರದೇ ಟೀಕೆ, ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಯಾವ್ದಿರಬಹುದು ಈ ಪದ್ಯ? ಗೊತ್ತಿದ್ರೆ ಮೆಸೇಜ್ ಮಾಡಿ, ನಂಬರ್ ಗೊತ್ತಿದೆ ಅಲ್ವಾ, 9480901013, 9480901013 ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ.
1: ನನ್ನ

0: ನಮಗೆ ರಾಮಕೃಷ್ಣರವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಇದು ಕೆ ಎಸ್ ನರಸಿಂಹಸ್ವಾಮಿರವರ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅನ್ನುವಂಥ ಜನಪ್ರಿಯ ಗೀತೆ ಅಲ್ವಾ ಅಂತ. ಹೌದು, ಇದು ಅವರ ಜನಪ್ರಿಯ ಹಾಗೂ ಮಾರ್ಮಿಕವಾದಂತಹ ಕವಿತೆಗಳಲ್ಲಿ ಒಂದು. ಈ ಕವಿತೆಯಲ್ಲಿ ಅವರು ಮೈಸೂರು ಮಲ್ಲಿಗೆಯಂತಹ ಪ್ರೇಮ ಕವನಗಳಿಗಿಂತ ಭಿನ್ನವಾದಂತಹ ಸಾಮಾಜಿಕ ವಿಡಂಬಣೆಯನ್ನು ಬರೆದಿದ್ದಾರೆ. ಈ ಕವಿತೆಯಲ್ಲಿ ಕವಿಯು ಸಮಾಜದಲ್ಲಿ ಇರುವಂತಹ ಅತಿಯಾದ ವಿಮರ್ಶಕರು, ಏನು ಮಾಡಿದ್ರೂ ತೃಪ್ತರಾಗದಂಥ ಅತೃಪ್ತ ವ್ಯಕ್ತಿಗಳ ಬಗ್ಗೆ, ಅವರ ಮನಸ್ಥಿತಿಯ ಬಗ್ಗೆ ವಿಡಂಬನೆಯನ್ನು ಮಾಡಿದ್ದಾರೆ. ಇಂತಹ ವ್ಯಕ್ತಿಗಳಿಗೆ ಜಗತ್ತಿನ ಯಾವುದೇ ಸುಂದರ ವಸ್ತುವು ಮೆಚ್ಚುಗೆಯಾಗುವುದಿಲ್ಲ. ಅವರು ಪ್ರತಿಯೊಂದರಲ್ಲೂ ದೋಷವನ್ನೇ ಹುಡುಕ್ತಾರೆ. ಇವರು ಬರೀ ತಪ್ಪುಗಳನ್ನೇ ಹುಡುಕ್ತಾರೆ, ಯಾವುದನ್ನು ಕೂಡ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಆಗಿ ನೋಡೋದಿಲ್ಲ ಅನ್ನೋದು ಅವರ ಒಂದು ವಾದ. ಜೊತೆಗೆ ಇಕ್ಕಳ ಇರಬಹುದಾ ಅಂತ ವರಲಕ್ಷ್ಮಿ ಪೀಣದಿಂದ ಸಂದೇಶ ಕಳಿಸಿದ್ದಾರೆ. ಕರೆಕ್ಟ್, ಇಕ್ಕಳ. ಇಕ್ಕಳ ಅನ್ನೋದು ಗೊತ್ತಿದೆಯಾ ನಿಮಗೆ? ನಾವು ಈ ಅಡುಗೆ ಮಾಡಬೇಕಾದ್ರೆ ಬಳಸ್ತೀವಲ್ಲ, ಅದೇ. ಸೊ ಅದು ಕೂಡ ಈ ಒಂದು ಕವಿತೆಯ ಹೆಸರೇ. ಹೌದು, ಥ್ಯಾಂಕ್ ಯು ವರಲಕ್ಷ್ಮಿ ಅವರೇ. ಆ್ಯಂಡ್ ಮಂಜುನಾಥ್ ಅವರೇ ತಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ, ಚಿಕ್ಕನಾಯಕನಹಳ್ಳಿಯಿಂದ. ಆದ್ದರಿಂದ ನಮ್ಮ ಬಳಿ ಎಷ್ಟೇ ಶ್ರೇಷ್ಠವಾದಂತಹ ವಸ್ತುಗಳಿದ್ದರೂ ಕೆಲವರು ಅದನ್ನು ಇಷ್ಟಪಡೋದಿಲ್ಲ. ಸೊ ಅಂಥವರಿಂದ ನಾವೇನು ಮಾಡಬೇಕು? ಜಾಣತನದಿಂದನೇ ಅಂತರವನ್ನು ಕಾಯ್ದುಕೊಳ್ಬೇಕು. ಆದ್ದರಿಂದ ಈ ಕವಿತೆ ನಮ್ಮ ಸುತ್ತಮುತ್ತಲಿನ ಅತೃಪ್ತ ವ್ಯಕ್ತಿಗಳ ಸ್ವಭಾವವನ್ನು ಸಮಾಜಕ್ಕೆ ಪರಿಚಯಿಸುತ್ತೆ. ವ್ಯಂಗ್ಯ ಮತ್ತು ವಿಡಂಬನೆ ಈ ಒಂದು ಕವಿತೆಯ ಶೈಲಿ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಸಿಗುವ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲನ್ನು ಇದೀಗ ಹಿಂದಿಯಲ್ಲಿ ವಾರ್ತೆಗಳು.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಕನಕಲತಾ. पश्चिम बंगाल के दो विधानसभा क्षेत्रों में 15 मतदान केंद्रों पर पुनर्मतदान जारी. 5 राज्यों और 1 केंद्र शासित प्रदेश में

ಹಲೋ ಕರ್ನಾಟಕ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲನ. 8:31 ಒಂದು ಹೊತ್ತಿನಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಿತಾ ಮಲ್ನಾಥ್. ಸೊ ಹೇಗಿದೆ ನಿಮ್ಮ ದಿನ? ಬಹಳ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ವೀಕೆಂಡಲ್ಲಿ ನೀವಿರ್ತೀರಾ, ಸಮ್ಮರ್ ವೆಕೇಷನ್ ಬೇರೆ ಇದೆ, ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗೋಣ ಅಥವಾ ಎಲ್ಲಾದರೂ ಒನ್ ಡೇ ಟ್ರಿಪ್ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡೋಣ ಅಥವಾ ದೇವಸ್ಥಾನಗಳಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿರ್ತೀರಾ. ಸೊ ನಿಮ್ಮ ದಿನ ಹೇಗೇ ಇರಲಿ, ಸೂಪರ್ ಆಗಿರಲಿ ಅಂತ ಆಶಿಸ್ತಾ ದಿನವನ್ನು ಆರಂಭಿಸೋಣ ಇಂಥ ಎನರ್ಜೆಟಿಕ್ ಆಗಿರೋಂಥ ಗೀತೆನ ಕೇಳೋದ್ರ ಮೂಲಕ.

0: All right.
1: ಯಕ್ಷ ಚಿತ್ರದಿಂದ ಈ ಸೂಪರ್ ಹಿಟ್ ಆದಂತಹ ಗೀತೆನ ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ. ವೆಲ್, ಸ್ನೇಹಿತರೆ, ಈ ಬೇಸಿಗೆಯ ದಿನಗಳಲ್ಲಿ ದೇಹವನ್ನು ತಂಪಾಗಿರಿಸೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ರೀ. ಆಲ್ರೆಡಿ ನಿಮಗೆ ಅನುಭವ ಆಗಿರುತ್ತೆ, ಬಿಕಾಸ್ ತುಂಬ ವಾಟರ್ ಲಾಸ್ ಆಗುತ್ತೆ ನಮಗೆ. ಸ್ವೆಟ್ ಮೂಲಕ ಆಗಿರಬಹುದು ಅಥವಾ ಈ ಡಿಹೈಡ್ರೇಷನ್ ಆಗೋದಂತೂ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ನಾವು ಆರೋಗ್ಯವಾಗಿ ಇರಲು ಸರಿಯಾದಂಥ ಆಹಾರ ಪದ್ಧತಿ ಬಳಸೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ಬಿಸಿಲಿನ ತಾಪದಿಂದ ಎದುರಾಗುವಂತಹ ಡಿಹೈಡ್ರೇಷನ್. ಡಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣ, ಅಂದರೆ ನೀರನ್ನು ನಾವು ಕಳ್ಕೊಳ್ಳುವಂಥದ್ದು, ಮತ್ತು ಸುಸ್ತು. ಸೊ ಈ ಮಧ್ಯಾಹ್ನ ಆಗ್ತಾ ಇದ್ದಂಗೆ ವಿಪರೀತ ಸುಸ್ತಾಗ್ತಾ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸರಿ ಹೋಗಬಹುದು ಅಂತ ಅನಿಸುತ್ತೆ, ಮಲಗಿದ್ರೂ ಸುಸ್ತು ಕಂಟಿನ್ಯೂ ಆಗ್ತಾ ಇರುತ್ತೆ. ಎಷ್ಟು ಜನಕ್ಕೆ ಈ ರೀತಿ ಆಗ್ತಿರುತ್ತೆ ಹೇಳಿ? ಆ ಸುಸ್ತನ್ನು ತಡೆ ಹಿಡಿಬೇಕು, ಈ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನನ್ನು ಕಮ್ಮಿ ಮಾಡ್ಕೊಬೇಕು ಅಂದರೆ ಕೆಲವೊಂದು ಆಹಾರ ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ಯಾವುದಾದ್ರು ಆಹಾರ ಕ್ರಮ? ಕರೆಕ್ಟ್, ನೀವು ಹೇಳಿದ್ದು, ಹೇರಳವಾಗಿ ನೀರನ್ನು ಕುಡಿಬೇಕು. ಇದರಿಂದ ನಮ್ಮ ದೇಹ ಹೈಡ್ರೇಟ್ ಆಗುತ್ತೆ. ಬಾಯಾರಿಕೆ ಆಗದೇ ಇದ್ದರೂ ಕೂಡ ದಿನಕ್ಕೆ ಕನಿಷ್ಠ ಮಿನಿಮಮ್ 3-4 ಲೀಟರ್ನಷ್ಟು ನೀರನ್ನು ಕುಡಿಬೇಕಾಗುತ್ತೆ. ಜೊತೆಗೆ ಎಳನೀರು ನೈಸರ್ಗಿಕವಾಗಿ ಎಲೆಕ್ಟ್ರೋಲೈಟ್ಗಳನ್ನು ಹೊಂದಿದ್ದು ದೇಹದ ಉಷ್ಣಾಂಶವನ್ನು ಅದು ಕಡಿಮೆ ಮಾಡ್ತಾ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ನೀರು ತಾನೇ ಇರುತ್ತಲ್ಲ ಎಳನೀರು, ಅದನ್ನು ಏನಕ್ಕೆ ನಾವು ಕುಡಿಬೇಕು ಅಂತ ಹೇಳಿದಾಗ ಹೇಳಿ, ಅದರಲ್ಲಿ ಎಲೆಕ್ಟ್ರೋಲೈಟ್ ಅನ್ನುವಂಥ ಅಂಶ ಇರುತ್ತೆ ಅಂತ. ಜೊತೆಗೆ ಮಜ್ಜಿಗೆ, ಸ್ವಲ್ಪ ಜೀರಿಗೆ ಪುಡಿ ಮತ್ತು ಉಪ್ಪು ಬೆರೆಸಿದಂತಹ ಮಜ್ಜಿಗೆ ಈ ಬೇಸಿಗೆಯ ಸಮಯದಲ್ಲಿ ಅತ್ಯುತ್ತಮ ಪಾನೀಯ ಅಂತಲೇ ಹೇಳಬಹುದು. ಇದರಿಂದ ಜೀರ್ಣಕ್ರಿಯೆಗೂ ಒಳ್ಳೆಯದು ಜೀರಿಗೆ ಬೆರೆಸೋದ್ರಿಂದ. ಸೊ ನೀವು ಇದನ್ನು ಇಂಗೂ ಸಹ ಹಾಕಬಹುದು, ಟ್ರೈ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಈ ಬೇಸಿಗೆಯ ಸಮಯದಲ್ಲಿ ನಮ್ಮನ್ನು ಹೈಡ್ರೇಟ್ ಮಾಡಲಿಕ್ಕೆ ನಾವು ಬಳಸ್ಬೋದಂತ ಆಹಾರ ಕ್ರಮಗಳ ಬಗ್ಗೆ ತಿಳ್ಕೊಳ್ತಾ ಸಾಗೋಣ. ಸದ್ಯಕ್ಕೆ ಈಗಿರುವಂತಹ ಬಿಸಿಗಾಳಿಯ ಮಧ್ಯೆ ತಂಗಾಳಿನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಈ ಸಾಂಗ್ ನಲ್ಲಿ ಕೇಳಬಹುದು.

ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಲನ್ನು ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ರವರ ಧ್ವನಿಯಲ್ಲಿ ಈ ಮೋಹಕವಾದಂತಹ ಮೆಸ್ಮರೈಸಿಂಗ್ ಗೀತೆನ ಕೇಳಿದ್ದು. ನೀವು ನಮ್ಮ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಬೇಸಿಗೆ ಸಮಯದಲ್ಲಿ ನಮ್ಮ ದೇಹವನ್ನು ತಂಪಾಗಿಡೋಲಿಕ್ಕೆ ನಮ್ಮ ಮನಸ್ಸನ್ನು ತಣಿಸ್ಲಿಕ್ಕೆ ನಾವೇನು ಮಾಡಬಹುದು ಅಂತ. ಆ್ಯಂಡ್ ನೀರನ್ನು ಹೆಚ್ಚು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಎಳನೀರು ಕುಡಿಬೇಕು ಅಂತ ಹೇಳ್ತಾ ಇದೆ. ಅದೇ ಥರ ನೀರಿನ ಅಂಶ ಹೆಚ್ಚಿರುವಂಥ ಹಣ್ಣು ಮತ್ತು ತರಕಾರಿಗಳನ್ನ ಸೇವಿಸಬೇಕು. ಯಾವ್ದು ನಿಮಗೆ ಗೊತ್ತಿರುತ್ತೆ, ಕಲ್ಲಂಗಡಿ ಹೆಸರೇ ಹೇಳುತ್ತೆ, ವಾಟರ್ ಮೆಲನ್ ಅಂತ. ಮಿಲಿಯನ್ ಗಟ್ಟಲೆ ವಾಟರ್ ಇರುತ್ತೆ ಈ ವಾಟರ್ ಮೆಲನಲ್ಲಿ. ಕಲ್ಲಂಗಡಿ ಮತ್ತು ಮಸ್ಕ್ ಮೆಲನ್ ಅಂದರೆ ಕರ್ಬೂಜ, ಇದರಲ್ಲಿ 90%ಗಿಂತ ಹೆಚ್ಚು ನೀರಿನ ಅಂಶ ಇದ್ದು ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ನೀಡುತ್ತೆ. ಸೌತೆಕಾಯಿ, ಇದರಲ್ಲಿ ಫೈಬರ್ ಅಂದರೆ ನಾರಿನ ಅಂಶ ಹೆಚ್ಚಿರೋದ್ರಿಂದ ದೇಹವನ್ನು ಒಳಗಿನಿಂದ ತಂಪಾಗಿರುತ್ತೆ ಮತ್ತು ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಲಿಂಬು ಪಾನಕ, ನಿಂಬೆ ಹಣ್ಣು ಏನಿದೆ ಅದರ ಪಾನಕ, ಇದರಲ್ಲಿ ವೈಟಮಿನ್ ಸಿ ಅಂಶ ಹೆಚ್ಚಾಗಿದ್ದು ಈ ಒಂದು ಇಮ್ಯುನಿಟಿ ಪವರ್ನ ಹೆಚ್ಚುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತೆ. ಈ ಮಧ್ಯಾಹ್ನದ ಸಮಯದಲ್ಲಿ ವಿಪರೀತ ಸುಸ್ತಾಗ್ತಾ ಇದೆ ಅಂದಾಗ ಕೂಡ ನೀವು ಈ ಲಿಂಬು ಪಾನಕವನ್ನು ಕುಡಿಬಹುದು. ಜೊತೆಗೆ ಸೋರೆಕಾಯಿ, ಹೀರೆಕಾಯಿ, ಪಡವಲಕಾಯಿ ಇವುಗಳಲ್ಲೂ ಕೂಡ ನೀರಿನ ಅಂಶ ಹೆಚ್ಚಾಗಿರುತ್ತೆ. ಸೊ ಸೋರೆಕಾಯಿಯಲ್ಲಿ ಕೂಟ್ ಮಾಡಬಹುದು, ಹೀರೆಕಾಯಲ್ಲಿ ಬಸ್ಸಾರು ಮಾಡಬಹುದು, ಪಡವಲಕಾಯಲ್ಲೂ ಕೂಟನ ಮಾಡಬಹುದು. ಈ ಥರ ತರಕಾರಿಗಳನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ರುಚಿ ರುಚಿಯಾದಂತಹ ಆಹಾರಗಳನ್ನ ಮಾಡಿಕೊಂಡು ನಾವು ತಿನ್ನಬಹುದು. ಮತ್ತಷ್ಟು ಮಾತಾಡೋಣ, ಜೊತೆಗಿರುತ್ತೆ ಸೊಗಸಾದ ಗೀತೆ ನಿಮ್ಮೊಂದಿಗೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ.

ಚೆನ್ನಾಗಿತ್ತಲ್ಲ ಹಾಡುಗಳು ಪೃಥ್ವಿ ಚಿತ್ರದಿಂದ ಈ ಗೀತೆನ ಕೇಳಿದ್ರಿ. ಪುನೀತ್ ರಾಜ್ಕುಮಾರ್ ಅವರ ಒಂದು ಬ್ಯೂಟಿಫುಲ್ ಆದಂತಹ ಚಿತ್ರ ಇದು. ನಮಗೆ ಮೆಸೇಜ್ ಬಂದಿದೆ, ಕವಿತಾ ಕುಮಾರ್ ಅವರು ವಿಜಯನಗರ ಇಂದ ಮೆಸೇಜ್ ಮಾಡಿ, ಬಾರ್ಲಿ ಗಂಜಿ ಕುಡಿಯೋದು ಬಿಸಿಲಿಗೆ ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ. ಹೌದು, ಬಾರ್ಲಿ ಗಂಜಿ, ರಾಗಿ ಗಂಜಿ ಇದನ್ನೆಲ್ಲ ಕುಡಿಬಹುದು. ಅದೇ ರೀತಿ ಯಾವ ಆಹಾರ ಪದಾರ್ಥವನ್ನು ತಪ್ಪಿಸ್ಬೇಕು ಅಂದರೆ ಫಸ್ಟ್ ಇರೋದೇ ಕಾಫಿ ಮತ್ತು ಟೀ. ನಾವೆಲ್ಲ ಹೆಂಗೆ ಅಂದರೆ ಬಾರ್ಲಿ ಗಂಜಿನೋ ರಾಗಿ ಗಂಜಿನೋ ಕೊಟ್ಟರು ಅದನ್ನು ಕೊಟ್ಬಿಟ್ಟು ಅದಾದ್ಮೇಲೆ ಕಾಫಿ ಇದೆಯಾ ಅಂತ ಕೇಳುವಂಥವ್ರು ಯಾರು ನಂತರ ಇದ್ದೀರಾ ನೀವೂ. ಸೊ ಕೆಫಿನ್ ಅಂದರೆ ಅಷ್ಟೊಂದು ಇಷ್ಟ, ಬಟ್ ಈ ಕೆಫಿನ್ ಅಂಶ ದೇಹದಿಂದ ನೀರನ್ನು ಹೊರಹಾಕುವಂತೆ ಮಾಡೋದ್ರಿಂದ ಬೇಸಿಗೆಯಲ್ಲಿ ಇವುಗಳ ಬಳಕೆ ಕಡಿಮೆ ಇರಲಿ. ಓಕೆ, ಸೊ ತುಂಬ ಕಾಫಿ ಕುಡಿಯೋರು ಸ್ವಲ್ಪ ಕಮ್ಮಿ ಮಾಡ್ಕೊಬಹುದು. ಅದೇ ರೀತಿ ಈ ಬಿಸಿಲಿನ ದಾಹ ಹೆಚ್ಚಾದಾಗ, ದಗೆ ಹೆಚ್ಚಾದಾಗ ನಾವೇನು ಮಾಡ್ತೀವಿ, ಎಳ್ನೀರು ಮಾಡ್ತಾ ಇದ್ರು ಪಕ್ಕದಲ್ಲಿ ಸೋಡಾನು ಅಥವಾ ಕೃತಕ ತಂಪು ಪಾನೀಯಗಳನ್ನು ಬಳಸ್ತೀವಿ, ಕುಡಿತೀವಿ ಅಲ್ವಾ. ಇದ್ರ ಬದಲು ನೈಸರ್ಗಿಕ ಜ್ಯೂಸ್ನ ಕುಡೀರಿ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಈ ಸಕ್ಕರೆಯುಕ್ತ ಪಾನೀಯಗಳನ್ನು ಕುಡಿಯೋ ಬದಲು, ಮತ್ತು ಅತಿಯಾದ ಖಾರ, ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು ಇದು ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತೆ. ಸಂಜೆ ಹೊತ್ತಪ್ಪ ಮಳೆ ಬರ್ತಾ ಇದೆ, ಚೆನ್ನಾಗಿ ಬಿಸಿ ಬಿಸಿ ಬಜ್ಜಿನೋ ಬೋಂಡನೋ ತಿನ್ನೋಣ ಅಂತ ಅನಿಸ್ಬಹುದು ನಿಮಗೆ. ನೋ, ಬೇಡ, ಇದರಿಂದ ದೇಹದಲ್ಲಿ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ. ಆದ್ದರಿಂದ ಲಘುವಾದಂಥ ಆಹಾರವನ್ನು ತಿನ್ನಿ, ಮೊಸರು ಮಜ್ಜಿಗೆಯನ್ನು ಹೆಚ್ಚಾಗಿ ತಿನ್ನಿ, ಈರುಳ್ಳಿ ಅದರಲ್ಲೂ ಕೆಂಪು ಈರುಳ್ಳಿಯನ್ನು ಸಲಾಡ್ ರೂಪದಲ್ಲಿ ಸೇವಿಸೋದು ಬಿಸಿಲ ಹೊಡೆತದ ಹೀಟ್ ಸ್ಟ್ರೋಕನ್ನು ಕಮ್ಮಿ ಮಾಡುತ್ತೆ. ಇವಾಗೆಲ್ಲ

ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಹೀಟ್ ಸ್ಟ್ರೋಕಿಂದ ಹಾರ್ಟ್ ಸ್ಟ್ರೋಕು ಆಗುವಂತಹ ಸಮಸ್ಯೆಗಳಿದೆ ಅಂತ. ಆದ್ದರಿಂದ ಈರುಳ್ಳಿ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮತ್ತು ಸಾಮಾನ್ಯವಾಗಿ ಮಧ್ಯಾಹ್ನ 12 to 4 PM ಹೊರಗಡೆ ಹೋಗೋದನ್ನ ಸಾಧ್ಯವಾದಷ್ಟು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಹಗುರವಾದಂಥ ಹತ್ತಿ ಬಟ್ಟೆಗಳು ಅಂದರೆ ಕಾಟನ್ ಕ್ಲೋತ್ಸ್ಗಳನ್ನ ಹಾಕಿ, ಬೇಸಿಗೆಯಲ್ಲಿ ಅತಿಯಾದ ತಂಪು ನೀರು ಕುಡಿಯುವ ಬದಲು ಮಣ್ಣಿನ ಮಡಿಕೆಯಲ್ಲಿರುವಂಥ ನೀರನ್ನು ಕುಡಿಯೋದು ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು. ಸೊ ನಿಮಗೆ ಬೇಸಿಗೆಯ ಈ ಒಂದು ವಿಶೇಷವಾದಂಥ ಟಾಪಿಕ್ಸ್ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಸಂದೇಶ ಕಳಿಸಿದಂಥ ಸ್ನೇಹಿತರಿಗೆಲ್ಲರಿಗೂ ಧನ್ಯವಾದಗಳು. ಹುಬ್ಬಳ್ಳಿಯ ಲೋಹ್ಯನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಮೆಸೇಜ್ ಮಾಡಿದ್ರು. ಕಾಫಿ ಆಯ್ತಾ ಅಶ್ವಿತಾ ಅಂತ ನಮಗೆ ಮೆಸೇಜ್ ಮಾಡಿದ್ದಾರೆ. ರಾಜೇಶ್ ರವರು ಜಾಲಹಳ್ಳಿಯಿಂದ, ಈಗ ತಾನೇ ಆಯಿತು ಸರ್, ಥ್ಯಾಂಕ್ ಯು. ಕಿಶನ್ ರೋಷನ್ ಶಿವಬರಾಣಿ ಹನುಮಂತೇಗೌಡ ಹ್ಯಾಡ್ಲಿ ಮಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮಾ ಪನ್ನಗ ರವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಸೊ ಗುಡ್ ಎನರ್ಜಿ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ ನಮಗೆ ನಾಗರತ್ನರವರು ರಾಜಾಜಿನಗರದಿಂದ. ಥ್ಯಾಂಕ್ ಯು ನಾಗರತ್ನ ಅವರೇ. ನೀವು ಎವ್ರಿ ಸಮ್ಮರ್ ಬಂದರೆ ಎಷ್ಟು ಹೆಲ್ತ್ ಬಗ್ಗೆ ಅಲರ್ಟ್ ಮಾಡ್ತೀರಾ ಅಲ್ವಾ ಅಂತ ಹೇಳ್ತಾ ಇದ್ದಾರೆ ನಮಗೆ ಸೌಭಾಗ್ಯ ಅವರು ರಾಜನಕುಂಟೆಯಿಂದ. ಥ್ಯಾಂಕ್ ಯು ಮೇಡಮ್. ಜೊತೆಗೆ ನಮಗೆ ಮೆಸೇಜ್ ಮಾಡಿದ್ದಾರೆ ಬಿ ಟಿ ಎಂ ಲೇಔಟಿಂದ ಡಾಕ್ಟರ್ ಗ್ರಾಮ್ ಪುರೋಹಿತ್ ಆ್ಯಂಡ್ ನಾಗರಾಜ್ ರವರು, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಕುಡೋಲಿಯಿಂದ ನಾಗೇಂದ್ರರವರು ನಮಗೆ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ರೆ ಲಕ್ಷ್ಮೀ ಮಂಜು ಪಿಲ್ಲಹಳ್ಳಿಯಿಂದ ವೆರಿ ವೆರಿ ಗುಡ್ ಮಾರ್ನಿಂಗ್ ತಮ್ಮೆಲ್ಲರಿಗೂ. ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಧರ್ಮಣ್ಣ ದನಿ ಅವರು ಸಂದೇಶ ಕಳಿಸಿದ್ದಾರೆ. ಬಟ್ ಸರ್, ನಿಮ್ಮ ಸಾಂಗ್ನ ನಾವು ಪ್ಲೇ ಮಾಡಬೇಕಂದ್ರೆ ಸರಿಯಾಗಿ 9 PM ನೀವು ಮೆಸೇಜ್ ಮಾಡಬೇಕು ಅಂತ ಹೇಳ್ತಾ, ಸಿಗೋಣ 9 PM ನಿಮ್ಮ ಪ್ರೀತಿಯ ಗೀತೆಗಳನ್ನ ಪ್ಲೇ ಮಾಡೋದ್ರಿಂದ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಥ ಮಲ್ನಾಡ್.

ಶ್ರೋತೃಗಳೇ, ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮ. ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರದಿಂದ ಪ್ರತಿ ಗುರುವಾರದಂದು ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಕೇಳುಗರೊಂದಿಗೆ ಸಂದರ್ಶನಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮುಖ್ಯವಾಹಿನಿಯಲ್ಲಿ ಬೆಳಗ್ಗೆ 8:35, ರೈನ್ಬೋದಲ್ಲಿ ಮಧ್ಯಾಹ್ನ 2:45, ಇನ್ನು ವಿವಿಧ ಭಾರತಿಯಲ್ಲಿ ಸಂಜೆ 7:07 ಪ್ರಸಾರವಾಗ್ತಾ ಇದೆ. ತಪ್ಪದೇ ಕೇಳಿ ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮ ಕಾರ್ಯಕ್ರಮ ಸರಣಿ.

0: 이도 non-stop 산재. Non-stop 산재. Non-stop 산재.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: non-stop 산재.
2: ಆಕಾಶವಾಣಿ FM Rainbow 101.3 MHz. Musically yours.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್

0: ದಿನಾ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
1: ಎಲ್ಲಿರಲಿ ಹೇಗಿರಲಿ ನನ್ನದಗೂ ನಿನಗಿರಲಿ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಹಲೋ, ನಮಸ್ಕಾರ. ಶುಭೋದಯ, ಗ್ರೇಟ್ ಸ್ಯಾಟರ್ಡೆ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನಬಿಲ್ಲು. 9:01 ಒಂದು ಹೊತ್ತಿನಲ್ಲಿ ನಾವಿದ್ದೀವಿ ಸಾಕತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೊಡ್ತಾ ಇರೋದು ನಾನು RJ ಅಶ್ವಿತಾ ಮಲ್ನಾಡ್ ಅಂತ ಹೇಳ್ತಾ, ನಿಮ್ಮ ದಿನವನ್ನು ಬ್ರೈಟ್ ಮಾಡುವಂತಹ ಸಖತ್ತಾಗಿರುವಂತಹ ಸಾಂಗ್ನ ನೀವು ಕೂಡ ರೆಕಮೆಂಡ್ ಮಾಡಬಹುದು ನಮಗೆ. ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸೋದ್ರ ಮುಖಾಂತರ ನಮ್ಮ ಸಂಖ್ಯೆ ಹೀಗಿದೆ, 9408090013. ಇನ್ನೊಮ್ಮೆ ಹೇಳ್ತೀನಿ, 9408090013 ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ ಹೇಳ್ತಾ, ಇದೀಗ ನೀವು ಕೇಳಿರುವಂತಹ ಸಖತ್ತಾಗಿರುವಂತಹ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ.

ನೀವು ಕೇಳ್ತಾ ಇರೋದು ಕಾಮನ್ ಬಿಲ್, ಖಂಡಿತ ಅಲ್ಲ, ಕಾಮನ ಬಿಲ್ ಅನ್ನ. ಕನ್ನಡ ಕಾಮನ ಬಿಲ್ ನಲ್ಲಿ ಸಖತ್ ಆಗಿರುವಂತಹ ಗೀತೆಗಳನ್ನ ಕೇಳ್ತಾ ಇದ್ರ, ನಿಮ್ಮ ನೆಚ್ಚಿನ ಪ್ರೋಗ್ರಾಮ್ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಸೊ ನಮಗೋಸ್ಕರ ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಶ್ವಿತಾ ಅಂತ ನಮಗೆ ಸುಮಾರು ಜನ ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಧರ್ಮಣ್ಣ ದಣ್ಣೀರ್ ಅವರು ಮೆಸೇಜ್ ಮಾಡಿದ್ರೆ, ಪ್ರಸಾದ್ ಕೆಸರಮಡು ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ, ಶಿವಲೀಲ ತೇಲಿ ಮತ್ತು ಮನೆಯವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹ್ಯಾಡ್ಲಿ ಮಲವಳ್ಳಿ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ನಮಗೋಸ್ಕರ ಗೀತೆನ ಪ್ಲೇ ಮಾಡಿ ಅಂತಿದ್ದಾರೆ ಗಜಾನನ ಭಟ್ ಬೋಲನ ಮಕ್ಕಿ ಹೊನ್ನಾವಾರದಿಂದ, ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಮೆಸೇಜ್ ಮಾಡಿದರೆ, ಹಾಯ್ ಗುಡ್ ಮಾರ್ನಿಂಗ್ ವೀಕೆಂಡ್ ಗೆಳತಿ ಅಂತ ಹೇಳ್ತಾ ಇದ್ರ ನಿವೇದಿತಾ ಪ್ರಸಾದ್, ವೆರಿ ವೆರಿ ಗುಡ್ ಮಾರ್ನಿಂಗ್ ನಿವೇದಿತಾ. ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಮೆಸೇಜ್ ಮಾಡಿದ್ದಾರೆ. ವರಲಕ್ಷ್ಮಿ ಪೀಣ್ಯದಿಂದ ಸಂದೇಶ ಕಳಿಸಿದ್ದಾರೆ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಗೀತಾ ನಾಗಪ್ಪ ಶಿವಮೊಗ್ಗದ ಗೋಪಾಲದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ನಮಗೆ ನಾಗರತ್ನರವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಅನಂತನಾಗ್ ಅವರ ಗೀತೆ ಬೇಕೇ ಬೇಕು ಅಂತ ಕೂತಿದ್ರು, ಮೇಡಮ್ಗೆ ಖುಷಿಯಾಯಿತು ಅಂತ ನಾನು ಭಾವಿಸ್ತೀನಿ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಸೂಪರ್ ಹಿಟ್ ಆದಂತಹ ಗೀತೆಗಳನ್ನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ ನೀವು. ಸರ್, ನಮಗೂ ಒಂದು ಸಾಂಗ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಮಗೆ ವಾಣಿಶ್ರೀ, ವೇದಾಂತ, ಕಮತೆ, ರಮೇಶ್, ಅಶ್ವಿನಿ, ಚಿಕ್ಕೋಡಿ ತಾಲೂಕಿನ ಕರಗಾವ್ ಗ್ರಾಮದಿಂದ. ಅಲ್ಲ, ನನ್ನ ಧ್ವನಿ ಕೇಳಿ ನಿಮಗೆ ಸರ್ ಧ್ವನಿ ಥರ ಕೇಳಿಸ್ತಾ ಇದೆಯಾ? ಓಕೆ, ಐ ಥಾಟ್ ಐ ಹ್ಯಾಡ್ ಅ ಸ್ವೀಟ್ ವಾಯ್ಸ್. ಎನಿವೇಸ್, ನಮಗೆ ಸಂದೇಶ ಬಂದಿದೆ, ನಂಬರ್ ಎನಿಂಗ್ ವಿತ್ A2. ಮಂಜುನಾಥ ಪಿ ಕಲ್ಲತಮ್ಮನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಗರಿ ಬೊಮ್ಮನಹಳ್ಳಿಯಿಂದ AB ರಾಜು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಖುಷಿ ಆಗ್ತಾ ಇದೆ ಗೀತೆಗಳನ್ನ ಕೇಳಲಿಕ್ಕೆ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು. GS ಭೋಜರಾಜು, ಸುಧಾ, ಸೋಮಶೆಟ್ಟಿಹಳ್ಳಿ ಚನ್ನಗಿರಿಯಿಂದ ಮೆಸೇಜ್ ಮಾಡಿದ್ರೆ ನಮಗೆ ಸಂದೇಶ ಬಂದಿದೆ. ಶ್ರೇಯಾ, ಶಶಾಂಕ್, ನಿಲುಗಲ್ಲ ಆ್ಯಂಡ್ ಫ್ಯಾಮಿಲಿ ಗದಗ್ನಿಂದ ಮೆಸೇಜ್ ಮಾಡಿದ್ದಾರೆ. ನಮಗೋಸ್ಕರ ಇವರ ಗೀತೆನ ಪ್ಲೇ ಮಾಡಿ ಅಂತಿದ್ದಾರೆ ಭಾಸ್ಕರ್ ರಾಜಾಜಿನಗರದಿಂದ. ಮಂಡಿಕಲ್ ಕೃಪಾ ಉಮೇಶ್, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಮಹೇಶ್ ರವರು ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ದೇವಾನಂದ ಇಟಗಿ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಕಾಫಿ ಆಯಿತು ಸರ್, ತಮ್ಮದಾಯ್ತಾ ಕಾಫಿ? ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ಅಂತ ನಮಗೆ ಮೆಸೇಜ್ ಬಂದಿದೆ. ಅರುಣಾ ಮೈತ್ರಿ, ಜೆಸಿ ನಗರ್, ಪೋಸ್ಟ್ ಆಫೀಸ್ ರೋಡಿಂದ. ಓಕೆ, ಕಾರ್ಯಕ್ರಮದ ಹೆಸರು ಸಖತ್ ಸಾಂಗು ಅಂತ ಮೇಡಮ್. ಆನಂದ್ ರವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ, ನಮಗೋಸ್ಕರ ಒಂದು ಒಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾರು ವೀರಭದ್ರ ಕಟ್ಟಿಮನಿ ಗೋಕಾಕ್ನಿಂದ ಮೆಸೇಜ್ ಮಾಡೋರಿಂದ. ನಮಸ್ಕಾರ ಅಶ್ವಿತಾ ಅವರೇ ಬೆಳಗಾವಿಯಿಂದ. ನಮಗೆ ಸಂತೋಷ್ ಧೂಪದಾಳ ಅವರು ಸಂದೇಶ ಕಳಿಸ್ತಾ ಇದ್ದೀರಾ, ವೆರಿ ಸಾರಿ ಫಾರ್ ದ ಮೆಸೇಜ್. ಮುಂದಿನ ಗೀತೆನ ಪ್ಲೇ ಮಾಡ್ತೀನಿ ನಾನು ನಿಮಗೋಸ್ಕರ. ಆ್ಯಂಡ್ ಅಶ್ವಿತಾ ಮಲ್ನಾಡ್ ಅವರೇ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ನಮಗೆ. ಶಿವಮೊಗ್ಗ ಜಿಲ್ಲೆಯ ಮೂಡಲವಿಠಲಪುರದ ಪದ್ಮ ಶ್ರೀಧರ್ ಪನ್ನಗಟ್ಟಿ ಅನಂತ್ ಕುಮಾರ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಮತ್ತಷ್ಟು ಸಂದೇಶಗಳು ಬರ್ತಿದೆ, ಖಂಡಿತ ಸಂದೇಶಗಳು ನೋಡೋಣ. ನಿಮ್ಮ ಇಷ್ಟದ ಗೀತೆಗಳನ್ನ ಪ್ಲೇ ಮಾಡ್ತಾ ಹೋಗೋಣ ಅಂತ. ಈಗ ಮತ್ತೊಂದು ಸೂಪರ್ ಎನರ್ಜೆಟಿಕ್ ಆಗಿರುವಂತಹ ಗೀತೆ ನಿಮಗೋಸ್ಕರ.

ಸೂಪರ್ ಹಿಟ್ ಆಗಿರುವಂತಹ ಗೀತೆಗಳನ್ನ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ನಾನು ಅಶ್ವಿತಾ, ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲನ್ನ. ನಾಗೇಂದ್ರ ರವರು ತಾವರೆಕೆರೆ ಕುಣಿಗಲ್ನಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಶ್ವಿತಾ ಅವರೇ, ನನ್ನ ಇಷ್ಟದ ಪ್ರೀತಿಯ ಗೀತೆಗಳನ್ನ ಪ್ಲೇ ಮಾಡ್ತಿರೋದಕ್ಕೆ ಅಂತ ನಾಗರತ್ನ ಅವರು ಮೆಸೇಜ್ ಮಾಡಿದ್ರೆ. ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ಸೂಪರ್ ಸಾಂಗ್ಸ್ ಅಂತಿದ್ದಾರೆ ರವಿ ಬಟ್ಟಲೇರಿ ಸಿ ಎನ್ ಹಳ್ಳಿಯಿಂದ. ನಮಗೋಸ್ಕರ ಒಂದೊಳ್ಳೆ ಗೀತನ ಪ್ಲೇ ಮಾಡಿ.

ಶೆಟ್ಟಿಗೆರೆ ಶ್ರೀಧರ್ ಮೂರ್ತಿ ಚಿಕ್ಕಬಳ್ಳಾಪುರ ತಾಲೂಕಿನಿಂದ. ಇವತ್ತಿನ ನಾರದ ಜಯಂತಿಗೋಸ್ಕರೊಂದೊಳಗಿದ್ದೀರ. ಪ್ಲೇ ಮಾಡಿದ್ದಾರೆ ಭೂಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ. ನಿಮ್ಮ ಧ್ವನಿ ನನಗೆ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಿಂದ ರಾಜು, ಪ್ರತೀಕ್ಷಾ, ಅನುರಾಧ, ಪ್ರೀತಿ, ಭಾರತಿ, ಗುರು ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ನಂತರ ದಯವಿಟ್ಟು ನಮ್ಮ ಸಂದೇಶನ ಓದಿ ಅಂತ ಹೇಳ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯ ವಿಜಯನಗರ ಹೆಬ್ಬಾಗಿಲು ಹಂಪೆ ಕಮಲಾಪುರದಿಂದ ಶಿವಲೀಲಾ ಮಾರ್ಕಂಡೇಶ್ ಕಮಲಾರವರು ನಮಗೆ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ಹೌದು, ಇವತ್ತು ನಾರದ ಜಯಂತಿ, ಪ್ರಪಂಚದ ಮೊದಲ ಸಂಪರ್ಕ ಸಾಧನ ಮಾಡಿದಂಥವರು. ಇದರ ಕುರಿತು ನಮಗೆ ಮೆಸೇಜ್ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ನೆಕ್ಸ್ಟ್ ನಮಗೆ ಅನಸೂಯ ಮೂರ್ತಿ ಮತ್ತಿಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಮಹಾಲಿಂಗಪುರದಿಂದ ದಶರಥ್ ಅವರು ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಮೆಸೇಜ್ ಬಂದಿದೆ ಸೌರಾಷ್ಟ್ರ ಪೇಟೆಯಿಂದ ಅಮರಾವತಿ ಹರಿಕುಮಾರ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಸೊ ಮತ್ತಷ್ಟು ಸಂದೇಶಗಳು ಬರ್ತಿದೆ, ಖಂಡಿತ ನಿಮ್ಮ ಸಂದೇಶಗಳನ್ನ ಓದೋಣ, ನಿಮ್ಮ ಗೀತೆಗಳನ್ನ ಒನ್ ಬೈ ಒನ್ ಪ್ಲೇ ಮಾಡ್ತಾ ಸಾಗೋಣ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಕೇಳ್ತಾ ಇದ್ರ ಆಕಾಶವಾಣಿಯಲ್ಲಿ ನಿಮ್ಮ ನೆಚ್ಚಿನ ಸಾಕತ್ ಸಾಂಗು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಸಾಕ್ಷಿಯಾಗಿ ನಿಮ್ಮ ಸಂದೇಶಗಳು ನಮಗೆ ತಲುಪಿದೆ. ಹಾಯ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಸುಧೀಂದ್ರ ನಲೇಶ್ವರದಿಂದ, ಮಲ್ಲೇಶ್ವರಮ್ಮಿಂದ ಅನಿಸುತ್ತೆ ನಲೇಶ್ವರ ಅಂತ ಮೆಸೇಜ್ ಮಾಡಿದ್ರೆ, ಇಟ್ಸ್ ಓಕೆ. ಶೀತೋಳೆ ಅಂಕಲಿಯಿಂದ ದಯಾನಂದ ಕುಟೋಳೆ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಸುಜಾತ ಆಡ್ಗಣೇಶ್, ಲಿಖಿತ ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್ ರಾಜಾಜಿನಗರದಿಂದ, ಆ್ಯಂಡ್ ರಾಜೇಶ್ ಜಾಲಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಹರೀಶ್ರವರೇ, ತಮ್ಮ ಸಂದೇಶಕ್ಕೆ ಮಲ್ಲೇಶ್ವರಮಿಂದ ಮೆಸೇಜ್ ಮಾಡಿದ್ದೀರಾ. ದಯವಿಟ್ಟು 10-11 ಪ್ರೋಗ್ರಾಮ್ ಕೇಳಿ, ವಿಶೇಷವಾಗಿ ಇರುತ್ತೆ. ಆ್ಯಂಡ್ ಬಬಿತಾ ಕುಂಟೆ, ಜಯಶ್ರೀ ಕೃಷ್ಣಮೂರ್ತಿ, ನಿಂಜಲಿಂಗಪ್ಪ ಲೇಔಟಿಂದ ಮೆಸೇಜ್ ಮಾಡಿದರೆ, ಬೇಕೇ ಬೇಕು ಈ ಹಾಡು, ಬೇಕೇ ಬೇಕು ಅಂತಿದ್ದಾರೆ ಮುದೋಳದಿಂದ. ತನುಶ್ರೀ, ನಿಹಾರಿಕಾ, ಸನ್ನಿಧಿ, ಶ್ರೇಯಾ, ಆ್ಯಂಡ್ ಹಾಯ್ ಮೇಡಮ್ ಗುಡ್ ಮಾರ್ನಿಂಗ್, ಚೆನ್ನಾಗಿ ಬರ್ತದೆ ಪ್ರೋಗ್ರಾಮ್ ಅಂತಿದ್ದಾರೆ ಮಿಥುನ್ ಅಂಕಲಗಿ ಗೋಕಾಕ್ ತಾಲೂಕಿನಿಂದ. ಥ್ಯಾಂಕ್ ಯು ಮಿಥುನ್, ನಮಗೋಸ್ಕರ ಒಂದು ಒಳ್ಳೆ ಗೀತನ ಪ್ಲೇ ಮಾಡಿ ಅಂತ. ಕವಲಿ ಫ್ಯಾಮಿಲಿ, ಶಿವಲಿಂಗಪ್ಪ, ಮನೋಜ್, ಸಮರ್ಥ್, ಮಂಜುಳಾ, ಇಳ್ಕಲ್ ಡಿಸ್ಟ್ರಿಕ್ಟ್ ಬಾಗಲಕೋಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಶಕುಂತಲಾ ಶಂಕರ್ ಮಂಡೆಯಿಂದ ಮೆಸೇಜ್ ಮಾಡಿ, ಯಾಕೆ ಮೇಡಮ್ ಇವತ್ತು ನಮ್ಮ ಮೆಸೇಜೇ ಓದ್ತಿಲ್ಲ ನೀವು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮೆಸೇಜ್ ಓದದೆ ಇರೋಕ್ಕಾಗತ್ತಾ? ಬಹಳ ಖುಷಿ ಕೊಡ್ತು ನೀವು ಬರ್ದಿರೋಂಥ ಈ ಸಂದೇಶ, ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ಶಕುಂತಲಾ ಶಂಕರ್ ಅವರೇ, ನಮಸ್ತೆ ಅಶ್ವಿತಾ ಅಂತ ನಮಗೆ ಮೆಸೇಜ್ ಮಾಡಿದ್ದಾರೆ. ಶಿವಮೊಗ್ಗದ ಮೂಡಲವಿಠಲಪುರದಿಂದ ಪದ್ಮಾ ಶ್ರೀಧರ್ ಪನಗಾಟಿ ಅನಂತಕುಮಾರ್ ಅವರು, ಜೊತೆಗೆ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತಷ್ಟು ಸಂದೇಶಗಳು ಬಂದಿದೆ, ಓದೋಣ. ಆದರೆ ಅದಕ್ಕಿಂತ ಮುಂಚೆ ಈ ಗೀತೆ ನಿಮಗೋಸ್ಕರ.

0: ಪೊರ್ಕೆ ಚಿತ್ರದಿಂದ ಈ ಬ್ಯೂಟಿಫುಲ್ ಟ್ರ್ಯಾಕ್ನ ನೀವು ಕೇಳಿದ್ರಿ. ನಮ್ಮ ಹಾಡಿನ್ನೂ ಬಂದಿಲ್ಲ ಅಂತ ಮೆಸೇಜ್ ಮಾಡಿದ್ದಾರೆ ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಚನ್ನನಕುಂಟೆ ಶಿರದಿಂದ. ಜೊತೆಗೆ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ನಮಗೆ ಅನಿತಾ, ಅನಂತರಾಜು, ಗೊರಲಡ್ಕು, ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ನಮಗೋಸ್ಕರ ಸಂದೇಶ ಕಳಿಸಿದ್ದಾರೆ ಮಲ್ಲಿಕಾರ್ಜುನ ರಂಗಾಪುರದಿಂದ, ಲಿಂಗಸಗುರು ತಾಲೂಕು ಗುರುಗುಂಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಅನ್ನಪೂರ್ಣ, ಯಶಸ್ವಿನಿ, ಗಿರಿಜಮ್ಮ, ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ, ನಮಗೋಸ್ಕರ ಒಂದೊಳ್ಳೆ ಗೀತೆನ ಪ್ಲೇ ಮಾಡ್ತೀರಾ? ಸಂತೋಷ್ ಧೂಪದಾಳ್ ಅವರು ಮೆಸೇಜ್ ಮಾಡಿದ್ದಾರೆ. ಅನಂತ್ ಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಜೈ ಕುಮಾರ್ ನಮಗೆ ಮೆಸೇಜ್ ಮಾಡಿದ್ದಾರೆ ಜೆಪಿ ನಗರಿಂದ. ಇವತ್ತು ಸ್ವಲ್ಪ ತಡವಾಗಿ ರೇಡಿಯೋ ಆನ್ ಮಾಡಿಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಸಂಧ್ಯಾ, ವಸಂತಪುರ ಬೆಂಗಳೂರಿನಿಂದ. ಇಟ್ಸ್ ಓಕೆ, ನಡೆಯುತ್ತೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ನಮಗೆ ಚನ್ನಬಸಪ್ಪ ಕರಮಡಿ ಅವರು ಮೆಸೇಜ್ ಮಾಡಿದ್ದಾರೆ. ಯಾಕ್ರಿ ಮೇಡಮ್ ನನ್ನ ಹೆಸರು ಹೇಳೇ ಇಲ್ವಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ ನಮಗೆ. ಉತ್ತರ ಕರ್ನಾಟಕದವ್ರ ಮೇಲೆ ಏನಾದರೂ ಕೋಪ ಐತೇನ್ರಿ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ ರೀ, ನಿಮ್ಮ ಮೇಲೆ ಯಾಕ್ರಿ ಕೋಪ ಮಾಡ್ಕೊಳ್ಳೋಣ. ಶಿತೋಳೆ ಅಂಕಲಿಯಿಂದ ದಯಾನಂದ ಕುಟೋಳೆ ಅವರು ಸಂದೇಶ ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ಆ್ಯಂಡ್ ಜಿ ಶಂಕರಪ್ಪ ಯಳವಟ್ಟಿಯಿಂದ ಮೆಸೇಜ್ ಮಾಡಿದರೆ ನಿಮ್ಮ ಶೋದಲ್ಲಿ ನಮ್ಮ ಹಾಡು ಪ್ಲೇ ಆಗಲಿ ಅಂತ ಹೇಳ್ತಾ ಇದ್ದಾರೆ ನಮಗೆ ರಾಜೇಶ್ ಅವರು. ಖಂಡಿತ ಪ್ಲೇ ಮಾಡೋಣ ನಿಮ್ಮ ಗೀತೆನ. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಸರಿಯಾಗಿ 10 ಗಂಟೆಗೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಗೀತೆಗಳನ್ನ ಕೇಳಬಹುದು, ಆನಂದಿಸಬಹುದು. ಆನಂದ ಅಂತೂ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ, ಬಿಕಾಸ್ ಇಟ್ಸ್ ಅ ಮ್ಯೂಸಿಕಲ್ ಚಾನಲ್, ಮ್ಯಾಜಿಕಲ್ ಚಾನಲ್ ಅಂತ ಹೇಳ್ತಾ ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಅಶ್ವಥಾ ಮಲ್ನಾಟ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಕೇಳ್ತಾ ಇದ್ದೀರಾ. ಮುಂಜಾನೆ 10:02 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ. ಮುಂಜಾನೆ ಅಲ್ಲದೆ ಹೋದರೂ ಬೆಳಗ್ಗೆಯ ಸಮಯ ಆಗಿದೆ, ಬಿಸಿಲು ಮಾತ್ರ ಮಧ್ಯಾಹ್ನದೇನೋ ಅಂತ ಅನಿಸೋ ರೀತಿಲಿದೆ. ಎಷ್ಟೋ ಕಡೆ ನಿನ್ನೆ ರಾತ್ರಿ ಮಳೆ ಬಿದ್ದಿರೋ ಪರಿಣಾಮದಿಂದ ತಂಪಾಗಿರೋ ವಾತಾವರಣ ಇದೆ. ಹೀಗಿರಬೇಕಾದ್ರೆ ಮನಸ್ಸನ್ನು ಆಹ್ಲಾದಗೊಳಿಸುವಂತಹ, ಖುಷಿ ಪಡಿಸುವಂತಹ ಗೀತೆಗಳಿಗೆ ಬಗ್ಗೆ ಮಾತಾಡ್ತಾ, ಚಿಟ್ಟೆ ರೀತಿ ನಮ್ಮ ಸಿನಿ ರಂಗದಲ್ಲಿ ಕಾರ್ಯನಿರ್ವಹಿಸಿದಂತಹ ವ್ಯಕ್ತಿಗಳನ್ನು ಸ್ಮರಿಸ್ತಾ ಬನ್ನಿ, ನಮ್ಮ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಒಂದು ಕಟ್ಟೆಯನ್ನು ಹಾಕಿ ನಾವೇ ಅಲ್ಲಿ ಕುಳಿತು ಮಾತಾಡ್ತಾ ಸಾಗೋಣ. ಸೊ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಾನು ಆರ್ಜಿ ಅಶ್ವಿತಾ ಮಲ್ನಾಟ್. ಸೊ ಇವತ್ತು ಏನು ವಿಶೇಷ ಇರಬಹುದು, ಈ ಗೀತನ ಪ್ಲೇ ಮಾಡ್ತೀನಿ, ಕೇಳಿ ಗೆಸ್ ಮಾಡಿ ನನಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480910013. 9480910013.

ಹೂವಿನ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾ ಇದ್ದೀರಾ ಅಂತ ನಮಗೆ ನೇತ್ರಾ ಅವರು ಕೆಂಗೇರಿಯಿಂದ ಹೇಳ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ಇವ್ರ ಬರ್ತಡೇ ಇರಬಹುದಾ, ಅವ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಅಂತ ಹರೀಶ್ರವರು ಮಾಲೀಶ್ರಮಿಂದ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಸೊ ನಾಯಕರು ಅಪರೂಪಕ್ಕೆ ಗಾಯಕರಾಗಿರೋ ಹಾಡುಗಳನ್ನೇನಾದರೂ ಪ್ಲೇ ಮಾಡ್ತಿದ್ದೀರಾ ಅಶ್ವಿತಾ ಅಂತ ಸೌಭಾಗ್ಯ ಅವರು ಕೇಳ್ತಾ ಇದ್ದಾರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ ಬಗ್ಗೆ ಇರಬಹುದಾ ಅಂತ ಹೇಳ್ತಾ ಇದ್ದಾರೆ ನಮಗೆ ಚಿದಾನಂದ ಟಿ ಬಿ ಸರ್ಕಲಿಂದ. ಹೂವು ಜೇನು ಇದ್ರ ಬಗ್ಗೆ ಮಾಹಿತಿ ಇರಬಹುದಾ ಅಂತ ಹೇಳ್ತಾ ಇದ್ದಾರೆ. ಎ ಹರಿಹರನ್ ವಿಜ್ಞಾನ ನಗರದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಹೃದಯ ಬಯಸುವಂಥ ಗೀತೆನ ಪ್ಲೇ ಮಾಡ್ತೀರಾ ಏನು ಕತೆ ಅಂತ ಸಂತೋಷ್ ಚಿತ್ರಗಾರ ಅವರು ಹೊಸಪೇಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಹೂ ಇರ್ಬೋದು ಅನಿಸುತ್ತೆ ಅಂತ ಸದಾನಂದ ಬಂಟ್ವಾಳದಿಂದ ಮೆಸೇಜ್ ಮಾಡಿದರೆ. ಸತೀಶ್ ಎನ್ ಎಚ್ ನಗರಕೆರೆಯಿಂದ ಸರೋವರಗಳ ಬಗ್ಗೆ ಇರಬಹುದು ಇವತ್ತಿನ ಸಿನಿ ಚಿಟ್ಟೆ ಅನಿಸುತ್ತೆ ಅಂತ ಹೇಳ್ತಾ ಇದ್ದೀರಾ. ಹೂವು ಜೇನು ಸರೋವರ ಫ್ಲವರ್ಸು ಹೀರೋಗಳು ಹಾಡಿರೋದು ಎಲ್ಲ ಗೆಸಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಲಿಕ್ಕೆ ಹೊರಟಿರೋದು ನಮ್ಮ ಕನ್ನಡ ಚಿತ್ರರಂಗದ ಲೆಜೆಂಡರಿ ಆ್ಯಕ್ಟರ್ ಆಗಿರುವಂತಹ ಆರ್ ಎನ್ ಸುದರ್ಶನ್ ರವರ ಬಗ್ಗೆ. ಸರಿಯಾದಂತಹ ಉತ್ತರ ಕೊಟ್ಟಿರೋದು ಹರಿಹರನ್ ವಿಜ್ಞಾನ ನಗರದಿಂದ ಹರೀಶ್ ರವರು ಮಲ್ಲೇಶ್ವರಂಯಿಂದ. ಹಾಗೂ ನಂಬರ್ ರನ್ನಿಂಗ್ ವಿತ್ 548 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದೀರಾ. ಸೊ ಆರ್ ಎನ್ ಸುದರ್ಶನ್ ರವರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಜೊತೆಗೆ ಸೊಗಸಾದ ಗೀತೆಯನ್ನು ಕೂಡ ಕೇಳ್ತಾ ಸಾಗೋಣ.

ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆ, ಹಿರಿಯ ನಟ ಮತ್ತು ಗಾಯಕ ಆರ್.ಎನ್. ಸುದರ್ಶನ್ ಅವರ ಜನ್ಮದಿನ ಇವತ್ತು. 1939 May 2 ಅವರು ಜನಿಸ್ತಾರೆ. ಆರ್. ನಾಗೇಂದ್ರ ರಾವ್ ಕನ್ನಡ ಚಿತ್ರರಂಗದ ಪಿತಾಮಹರಲ್ಲಿ ಒಬ್ಬರು ಮತ್ತು ಖ್ಯಾತ ನಟ ಮತ್ತು ನಿರ್ದೇಶಕರು ಇವರ ತಂದೆ. ಇವರ ಸಂಗಾತಿ ಖ್ಯಾತ ನಟಿ ಶೈಲಶ್ರೀರವರು. ಆರ್.ಎನ್. ಸುದರ್ಶನ್ ರವರು ಸುಮಾರು 50 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿ ಇದ್ದಂಥವರು. ಅವರು ನಾಯಕರಾಗಿ, ಖಳನಾಯಕರಾಗಿ, ಒಂದು ಫಿಲಮ್ ಇದೆ ನಾಗ ಅಂತ, ಶಿವನಾಗ ಫಿಲಮಲ್ಲಿ ಅವರು ಅದ್ಭುತವಾದಂಥ ಖಳನಾಯಕನ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇನ್ಫ್ಯಾಕ್ಟ್ ನಾವು ಚಿಕ್ಕವರಿದ್ದಾಗ ಆ ಫಿಲಮ್ ನೋಡಬೇಕಾದ್ರೆ ಹೆದರ್ಕೊಳ್ತಾ ಇದ್ದಿದ್ದು ಉಂಟು. ಅಂದರೆ ಅಷ್ಟು ಚೆನ್ನಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಪೋಷಕ ನಟರಾಗೂ ಕೂಡ 100 ಚಿತ್ರಗಳಲ್ಲಿ ನಟಿಸಿದ್ದಾರೆ. 1961 ತಮ್ಮ ತಂದೆ ಆರ್. ನಾಗೇಂದ್ರ ರಾವ್ ರವರ ನಿರ್ದೇಶನದ ವಿಜಯನಗರದ ವೀರಪುತ್ರ ಚಿತ್ರದ ಮೂಲಕ ನಾಯಕನಾಗಿ ಚಿತ್ರರಂಗಕ್ಕೆ ಪ್ರವೇಶಿಸ್ತಾರೆ. ಆ ಚಿತ್ರದ ಒಂದು ಹಾಡು ತುಂಬ ಫೇಮಸ್ ಇದೆ, ಗೊತ್ತಿದ್ರೆ ಮೆಸೇಜ್ ಮಾಡಬಹುದು ನೀವು ನಮಗೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಸೂಪರ್ ಸಾಂಗ್ಸ್ಗಳನ್ನ ಪ್ಲೇ ಮಾಡ್ತಾ ಇದ್ದೀರಾ, ನಾವಂತೂ ಗೀತೆಗಳ ಲೋಕದಲ್ಲಿ ತೇಲಿ ಹೋಗ್ತಾ ಇದ್ದೀವಿ ಅಂತ ಸುಮಾರಷ್ಟು ಜನ ಸ್ನೇಹಿತರು ಹೇಳ್ತಾ ಇದ್ರೆ, ಆರ್ ಎನ್ ಸುದರ್ಶನ್ ರವರ ಕುರಿತು ಮಾತಾಡ್ತಿರೋದು ನಮಗಂತೂ ಬಹಳ ಖುಷಿ ಆಗ್ತಾ ಇದೆ. ಮಠ ಸಿನಿಮಾದಲ್ಲಿ ಅವರ ಅಭಿನಯ ನನಗೆ ಬಹಳ ಇಷ್ಟ ಅಂತ ರಾಜೇಶ್ ರವರು ಜಾಲಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ರಾಜೇಶ್. ಜೊತೆಗೆ ನಾನು ಕೇಳಿದ್ದೆ, ಆರ್ ಎನ್ ಸುದರ್ಶನ್ ರವರ ಒಂದು ಎಂಟ್ರೆನ್ಸ್ ಒಂದು ಉತ್ತಮವಾದಂತಹ ಚಿತ್ರದ ಮೂಲಕ ಆಗುತ್ತೆ. ವಿಜಯನಗರದ ವೀರಪುತ್ರ ಅಂತ ಈ ಚಿತ್ರದ ಒಂದು ಹಾಡು ತುಂಬ ಫೇಮಸ್ಸು. ಎಲ್ಲಾದರೂ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ರೆ ಅಥವಾ ಆರ್ಕೆಸ್ಟ್ರಾಗಳಲ್ಲಿ ಈ ಹಾಡುಗಳನ್ನ ನೀವು ಕೇಳಿರಬಹುದು. ನಮಗೆ ಸರಿಯಾದಂತಹ ಉತ್ತರವನ್ನು ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶ ಕಳಿಸಿದ್ದಾರೆ. ಪಿ ವಿ ಎಸ್ ರವರು ಹಾಡಿರುವಂತಹ ಈ ಒಂದು ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ರೆ, ನಮಗೋಸ್ಕರ ನಮ್ಮ ಬರ್ತ್ಡೇ ಬಾಯ್ ಆರ್ ಎನ್ ಸುದರ್ಶನ್ಗೋಸ್ಕರ ಅಂತ. ಸುಧಾ ಬೂದಿಹಾಳದಿಂದ ಸಂದೇಶ ಕಳಿಸಿದ್ದಾರೆ. ಭವ್ಯ ನಮಗೆ ಮೆಸೇಜ್ ಮಾಡಿದ್ದಾರೆ, ಕ್ಷಮಿಸಿ, ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ನಮಗೆ ಸರಿಯಾದಂತಹ ಉತ್ತರವನ್ನು ಕಳಿಸಿದ್ದಾರೆ ಸಂತೋಷ್ ಚಿತ್ರಗಾರ ಹೊಸಪೇಟೆಯಿಂದ. ಜೊತೆಗೆ ಮಹೇಶ್ ರವರು ಮಂಡ್ಯದಿಂದ, ಉಷಾ ಅಲಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹ್ಯಾಡ್ಲಿಯಿಂದ ಸಂದೇಶ ಕಳಿಸಿದ್ದಾರೆ. ದತ್ತ ಪಾಟೀಲ ಶಿರೋಡನ ಪೋಸ್ಟ್ ವಿಜಯಪುರದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಹೌದು, ನೀವು ಹೇಳಿರುವಂತಹ ಉತ್ತರ ಸರಿ ಇದೆ. ಏನಿರಬಹುದು ಉತ್ತರ ಅಂತ ಕೇಳ್ತಾ ಇದ್ರೆ, ಕುತೂಹಲದಿಂದ ಇದ್ರೆ ಈ ಹಾಡನ್ನ ಕೇಳಿಸ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ.

ಆರ್ ಎನ್ ಜಯಗೋಪಾಲ್ರವರ ಸಾಹಿತ್ಯದಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆನ ನಮ್ಗೆ ಅವಾಗ ಶಾಲೆಯಲ್ಲಿದ್ದಾಗ ಪದ್ಯದ ರೂಪದಲ್ಲಿ ಹಾಡಿಸೋರು. ಸೊ ಪ್ರತಿದಿನ ಶಾಲೆಯ ನಂತರ ಇನ್ನೇನು ಮನೆಗೆ ಹೊರಡಬೇಕು, ಬೆಲ್ ಹೊಡಿಬೇಕು ಅಂತ ಹೇಳಿದಾಗ ನಮ್ಮ ಕನ್ನಡ ಟೀಚರು ನಮಗೆ ಈ ಥರ ಹಾಡುಗಳನ್ನ ಹಾಡಿಸೋರು, ಕನ್ನಡದ ಕತೆಗಳನ್ನ ಹೇಳೋರು, ಚಿಕ್ಕ ಚಿಕ್ಕ ಕತೆಗಳನ್ನ ಹೇಳೋರು. ಹಾಗಾಗಿ ಸಾಹಿತ್ಯದ ಮೇಲೆ, ಭಾಷೆಯ ಮೇಲೆ ನಮಗೊಂದು ಹಿಡಿತ, ಪ್ರೀತಿ ಬರಲಿಕ್ಕೆ ಸಾಧ್ಯವಾಯಿತು. ಇದೇ ನಿಟ್ಟಲ್ಲಿ ನೀವು ಶಿಕ್ಷಕರಾಗಿದ್ದರೆ ನಿಮ್ಮ ಮಕ್ಕಳುಗಳಿಗೂ ಕೂಡ ನೀವು ಈ ರೀತಿ ಪಾಠ ಮಾಡ್ತಾ ಹೋಗಬಹುದು, ಯಾರಿಗೊತ್ತು. ಮತ್ತೊಮ್ಮೆ ನಾವು ಸಾಹಿತ್ಯದ ಮೊಳಕೆಯನ್ನು ಬೇರೆಯವರಲ್ಲಿ ಉಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಇಂತಹ ಒಂದು ಕಾರ್ಯಗಳಿಂದ ಅಂತಲೇ ಹೇಳಬಹುದು. ಹಿಂದಿನ ಕಾಲದಲ್ಲೆಲ್ಲ ಒಬ್ಬ ನಟ ಅಥವಾ ನಟಿಗೆ ಶರೀರ ಅಂದರೆ ಉತ್ತಮವಾದಂಥ ರೂಪ ಎಷ್ಟು ಮುಖ್ಯವಾಗಿರುತ್ತೋ ಅಷ್ಟೇ ಮುಖ್ಯವಾದದ್ದು ಶರೀರ. ಶರೀರ ಅಂದರೆ ಉಚ್ಚರಿಸುವ ರೀತಿ, ಮಾತನಾಡುವಂತಹ ರೀತಿ ಹಾಗೂ ಧ್ವನಿ. ಆರ್ ಎನ್ ಸುದರ್ಶನ್ರವರು ಸ್ಫುರದ್ರೂಪಿ ನಟ, ತುಂಬ ಗಂಭೀರವಾದಂತಹ ಪಾತ್ರಗಳನ್ನು, ನಾಯಕ ನಟನಂತಹ ಪಾತ್ರಗಳನ್ನ, ಪೋಷಕ ನಟರ ಪಾತ್ರವನ್ನು, ಖಳನಟರ ಪಾತ್ರವನ್ನು, ಬರೀ ಸಿನಿ ಮೇಲೆ ಮಾತ್ರ ಅಲ್ಲ ಕಿರುತೆರೆಯಲ್ಲೂ ತಮ್ಮ ಒಂದು ನಟನೆಯ ವಿಶಿಷ್ಟವಾದಂತಹ ಶೈಲಿಯನ್ನು ತೋರಿಸ್ಪಟ್ಟಂತಹ ನಟ. ಕನ್ನಡ ಮಾತ್ರ ಅಲ್ಲದೆ ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಚಿತ್ರಗಳಲ್ಲೂ ಕೂಡ ಅವರು ನಟಿಸಿದರು. ಆದರೆ ಅವರ ಗಂಭೀರ ನಟನೆ ಎಷ್ಟು ಜನರ ಮನಸ್ಸನ್ನು ಸೆಳೆಯುತ್ತಿತ್ತೋ ಅದೇ ರೀತಿ ಅವರ ಸ್ಪಷ್ಟವಾದಂತಹ ಕನ್ನಡ ಉಚ್ಚಾರಣೆ ಕೂಡ ಅನೇಕ ಜನರಿಗೆ ಮಾದರಿಯಾಗಿದೆ. ಜೊತೆಗೆ ಹಾಡನ್ನು ಕೂಡ ಹಾಡಿದ್ದಾರೆ. ನಾನು ಈ ಕಾರ್ಯಕ್ರಮದ ಆರಂಭದಲ್ಲಿ ಶುಭಮಂಗಳ ಚಿತ್ರದ ಹೂವೊಂದು ಬಳಿ ಬಂದು ಹಾಡನ್ನು ಹಾಕಿದ್ನಲ್ಲ, ಆ ಹಾಡನ್ನು ಹಾಡಿದವರು ಕೂಡ ಆರ್ ಎನ್ ಸುದರ್ಶನ್ರವರು. ಇದಾಗಿತ್ತು ಅವರ ಕುರಿತಾದಂತಹ ವಿಶೇಷವಾದಂತಹ ಮಾಹಿತಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈಗ ಕೇಳಿ ಗೀತೆ. ಗೀತೆಯ ನಂತರ ಮತ್ತೊಬ್ಬ ಸಿನಿ ದಿಗ್ಗಜನ ಬಗ್ಗೆ ಮಾತಾಡೋಣ. ಇವತ್ತು ಅವರ ಹುಟ್ಟಿದ ಹಬ್ಬ ಕೂಡ. ಯಾರಿರಬಹುದು ಗೊತ್ತಾಗಿದ್ರೆ ನೀವು ಹೇಳಬಹುದು. ನಮ್ಮ ಭಾರತೀಯ ಚಿತ್ರರಂಗವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದಂತಹ ಅಪ್ರತಿಮ ಚಲನಚಿತ್ರ ನಿರ್ದೇಶಕರು ಇವರು. ಬರಹಗಾರರು ಕೂಡ ಹೌದು, ಸಂಗೀತ ನಿರ್ದೇಶಕರು ಕೂಡ ಹೌದು. ಯಾರಿರಬಹುದು ಗೆಸ್ ಮಾಡಿ ಸಂದೇಶ ಕಳಿಸಿ ನೋಡೋಣ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಇಂಥ ಚಂದದ ಗೀತೆ ಅಲ್ಲ. ಸೊ ಹೆಣ್ಮಕ್ಳನ್ನ ಹೇಗೆ ಒಲಿಸ್ಕೊಬಹುದು ಈ ಗೀತೆನ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಹೊಗಳೋದ್ರ ಮೂಲಕ. ತುಂಬ ಚೆನ್ನಾಗಿ ಹೇಳಿದ್ದಾರೆ ಹಂಸಲೇಖ, ಹೇಳಿಸಿದ್ದಾರೆ ಹಂಸಲೇಖರವರು. ಹೊಗಳದೆ ದೇವರು ವರ ಕೊಡೋದಿಲ್ಲ, ನಾದಿನೂ ಕೂಡ ಹಾಗೇನೆ ಅಂತ ಅಂದ್ಬಿಟ್ಟು ಪೂಜಿಸಲೇಬೇಕು, ಹೊಗಳಲೇಬೇಕು ಅಂತ. ವೆಲ್, ನಾನೊಂದು ಪ್ರಶ್ನೆ ಕೇಳಿದೆ, ನಮ್ಮ ಭಾರತೀಯ ಚಿತ್ರರಂಗವನ್ನು ವಿಶ್ವಮಟ್ಟಕ್ಕೆ ಕರೆದುಕೊಂಡು ಹೋದಂತಹ ಖ್ಯಾತ ದಿಗ್ಗಜ ನಿರ್ದೇಶಕರ ಒಂದು ಜನ್ಮದಿನ ಇವತ್ತು ಅಂತಂದ್ಬಿಟ್ಟು, ಯಾರಿರಬಹುದು ಅಂತ ಕೇಳಿದ್ದೆ. ಗಿರೀಶ್ ಕೋರಮಂಗಲದಿಂದ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹರಿಪ್ರಸಾದ್ ಬಳ್ಳಾರಿಯಿಂದ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಮಾಹಿತಿ ಸೂಪರ್, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ರೋಹಿತ್, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ದಾಸನಪುರದಿಂದ. ವೆರಿ ಗುಡ್ ರೋಹಿತ್. ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಸುಮಾರು ಜನ ಸಂದೇಶ ಕಳಿಸಿದ್ದಾರೆ. ನೇತ್ರ ಅವರು ಕೆಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ, ಕರೆಕ್ಟ್ ಉತ್ತರ ನೇತ್ರ ಅವರೇ. ಆ್ಯಂಡ್ ಇವತ್ತು ನಮ್ಮ ಒಂದು ಭಾರತೀಯ ಚಿತ್ರರಂಗವನ್ನು ವಿಶ್ವಮಟ್ಟಕ್ಕೆ ಕರೆದುಕೊಂಡು ಹೋದಂತಹ ಖ್ಯಾತ ನಿರ್ದೇಶಕರು, ಬರಹಗಾರರು, ಸಂಗೀತ ನಿರ್ದೇಶಕರು ಕೂಡ ಆಗಿದ್ದರು, ಸತ್ಯಜಿತ್ ರೇ ಇವರ ಜನ್ಮದಿನ. 1921 ಮೇ 2 ಕೋಲ್ಕತ್ತಾದ ಪಶ್ಚಿಮ ಬಂಗಾಳದಲ್ಲಿ ಇವರು ಜನಿಸ್ತಾರೆ. ನಿರ್ದೇಶಕರಾಗಿ, ಕಥೆಗಾರರಾಗಿ, ಚಿತ್ರಕಥೆಗಾರರಾಗಿ, ಗ್ರಾಫಿಕ್ ಡಿಸೈನರ್ ಮತ್ತು ಸಂಗೀತ ಸಂಯೋಜಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ರೇ ಅವರು ಕೇವಲ ನಿರ್ದೇಶಕರಾಗಿರಲಿಲ್ಲ, ಬಹುಶಃ ಬಹಳಷ್ಟು ಕನ್ನಡಿಗರಿಗೆ ಇವ್ರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಬಂಗಾಳಿ ಚಿತ್ರಗಳಲ್ಲಿ ತಮ್ಮ ಕಾರ್ಯವೈಖರಿನ ಹೆಚ್ಚಾಗಿ ಮಾಡಿದ್ದು, ಕೆಲವೊಂದಿಷ್ಟು ಹಿಂದಿ ಚಿತ್ರಗಳನ್ನ ಕೂಡ ನಿರ್ದೇಶಿಸಿದ್ರು. ಬಟ್ ಅವರ ಒಂದು ನಿರ್ದೇಶನದ ಶೈಲಿ ಏನಿದೆ, ಮತ್ತು ಆ ಚಿತ್ರಕಥೆಗಳು ಮತ್ತು ಪಾತ್ರ ವರ್ಗವನ್ನು ಸೃಷ್ಟಿಸ್ತಾ ಇದ್ದಂತಹ ಶೈಲಿ ನಿಜಕ್ಕೂ ಅಪ್ರತಿಮವಾದದ್ದು. ಪತೀರ್ ಪಾಂಚಲಿ 1955 ತೆರೆ ಕಂಡಂತಹ ಚಿತ್ರ. ಈ ಒಂದು ಚಿತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಐ ಮೀನ್ ಇಂಟರ್ನ್ಯಾಷನಲಿ, ಅಪಾರ ಮೆಚ್ಚುಗೆ ಗಳಿಸಿದಂತಹ ಭಾರತದ ಸಿನಿಮಾದ ದಿಕ್ಕನ್ನೇ ಬದಲಾಯಿಸಿತು. ಈಗ ಇತ್ತೀಚೆಗೆ ಕಾಂತಾರ ಬಂತು, ಎಲ್ಲರೂ ಕಾಂತಾರದ ಬಗ್ಗೆ ಮಾತಾಡ್ತಾರೆ, ಕನ್ನಡ ಚಿತ್ರ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅಂತ ಹೆಮ್ಮೆ ಪಡ್ತಾರೆ. ಅದೇ ಥರದ ಅನುಭವವನ್ನು 1955 ಪತೀರ್ ಪಾಂಚಾಲಿ ಅನ್ನುವಂಥ ಚಿತ್ರ ಕೊಡ್ತು. ಅಂದರೆ ಕಥಾಹಂದರ ಬೇರೆ ಬೇರೆ, ಕಾಂತಾರಕ್ಕೂ ಅದಕ್ಕೂ ಕಂಪೇರ್ ಮಾಡಲಿಕ್ಕಾಗಲ್ಲ. ಜೊತೆಗೆ ದ ಅಪು ಟ್ರಿಯಾಲಜಿ ಅನ್ನುವಂತಹ ಚಿತ್ರ ಕೂಡ ಬಹಳ ದೊಡ್ಡ ಸದ್ದು ಮಾಡಿದಂತಹ ಚಿತ್ರಗಳು. ಚಾರುಲತಾ, ಜಲಾಸಾಫಾರ್, ಚತರಂಗಿ ಕಿಲಾಡಿ ಇಂತಹ ಚಿತ್ರಗಳನ್ನು ಅವರು ತಯಾರಿಸಿದ್ರು. ಮಕ್ಕಳಿಗಾಗೂ ಕೂಡ ಚಿತ್ರಗಳನ್ನ ತಯಾರಿಸಿದ್ದಾರೆ. ಮತ್ತು ಒಂದು ರೀತಿಯಾದಂತಹ ಸೃಜನಶೀಲತೆ ಅವರ ಒಂದು ಚಿತ್ರಗಳಲ್ಲಿ ಕಾಣಬಹುದು, ಮತ್ತು ಸಾಹಿತ್ಯದ ಚಳಪನ್ನು ಕೂಡ ಅವರು ಅಲ್ಲಿ ತೋರಿಸಿದ್ದಾರೆ. ಇವರು ತುಂಬ ಹೆಮ್ಮೆ ಪಡುವಂತಹ ಹೊನರರಿ ಅಕಾಡೆಮಿ ಅವಾರ್ಡ್, ಆಸ್ಕರ್ ಪ್ರಶಸ್ತಿಯನ್ನು ಪಡೆದಂಥವರು. 1992 ಅವರ ಜೀವಮಾನದ ಸಾಧನೆಗಾಗಿ ಗೌರವ ಆಸ್ಕರ್ ಪ್ರಶಸ್ತಿ ನೀಡಲಾಗುತ್ತೆ. ಈ ಪ್ರಶಸ್ತಿ ಪಡೆದಂತಹ ಮೊದಲ ಭಾರತೀಯ ಚಿತ್ರರಂಗದ ಕಡೆಯಿಂದ ಇವರೇ ಅನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಅವರು ಪಡ್ಕೊತಾರೆ. ಅಷ್ಟು ಮಾತ್ರ ಅಲ್ಲದೆ 1992 ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನವನ್ನು ಪಡೆದುಕೊಳ್ತಾರೆ. 1984 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇವರಿಗೆ ಲಭಿಸುತ್ತೆ. ಲಿಜಿಯನ್ ಆಫ್ ಹಾನರ್ ಅವರಿಗೆ ಫ್ರಾನ್ಸ್ ಸರ್ಕಾರದ ಅತ್ಯುನ್ನತ ಗೌರವವನ್ನು ಕೂಡ ನೀಡುತ್ತೆ. ಸತ್ಯಜಿತ್ ರೇರ್ ಅವರಿಗೆ ನಮ್ಮ ಒಂದು ಕನ್ನಡದಲ್ಲೂ ಕೂಡ ವಿಶೇಷವಾದಂತಹ ನಟ್ಟಿದೆ. ಕಲಾಪ್ರೇಮಿಗಳು ಸತ್ಯಜಿತ್ ರೇರ್ ಅವರ ಒಂದು ಸಮಾನಾಂತರ ಸಿನಿಮಾ, ಪ್ಯಾರಲಲ್ ಸಿನಿಮಾ ಅಂತ ಕರಿತೀವಿ, ಆ ಶೈಲಿಯಿಂದ ಬಹಳ ಪ್ರಭಾವಿತರಾಗಿ ಅದೇ ರೀತಿಯಲ್ಲಿ ಚಿತ್ರಗಳ ನಿರ್ದೇಶನವನ್ನು ಕೂಡ ಮಾಡ್ತಾಯಿದ್ರು. ಸೊ ಇದಾಗಿತ್ತು ಸತ್ಯಜಿತ್ ರೇರ್ ಅವರ ಬಗ್ಗೆ ನಾವು ನೀಡಿದಂಥ ಮಾಹಿತಿ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಸೊಗಸಾದ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ ನಾವಿದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ.

ಚಾಕ್ಲೇಟ್ ಹೀರೋ ಇರೋ ರೀತಿ ಚಾಕ್ಲೇಟ್ ವಿಲನ್ ಏನಾದರೂ ಇದ್ದರೆ ಆ ಒಂದು ಟೈಟಲ್ ಕೀರ್ತಿ ಅವ್ರಿಗೆ ಸೇರಬೇಕು ಅಂತ ಅನಿಸುತ್ತೆ. ಸೊ ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ವಿಲನ್ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಕೂಡ ಈಸ್ ವೆರಿ ಹ್ಯಾಂಡ್ಸಮ್. ಅವರ ಒಂದು ಅಭಿನಯ ಇದ್ದಂಥ ಗೀತೆಯನ್ನು ಕೇಳಿದ್ರಿ. ಚಿತ್ರಲೇಖ ಚಿತ್ರದಿಂದ ಹಂಸಲೇಖರ್ ಅವರ ಸಾಹಿತ್ಯ ಸಂಗೀತ ಸಂಯೋಜನೆಯಲ್ಲಿ, ಎಸ್ ಪಿ ಬಿ ರವರ ಎನರ್ಜೆಟಿಕ್ ಆದಂತಹ ಧ್ವನಿಯಲ್ಲಿ, ಆ್ಯಂಡ್ ತೆರೆ ಮೇಲೆ ಅಷ್ಟೇ ಎನರ್ಜೆಟಿಕ್ ಆಗಿ ಕೀರ್ತಿ ಹಾಗೂ ಶ್ರುತಿ ಅವರು ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ, ಸಿನಿ ಚಿಟ್ಟೆ ಕಾರ್ಯಕ್ರಮ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಸಂದೇಶಗಳು ಬಂದಿದೆ ನಮಗೆ. ಹನುಮಂತೇಗೌಡ ಹ್ಯಾಡ್ಲಿಂದ ಮೆಸೇಜ್ ಮಾಡಿದ್ದಾರೆ, ಹರೀಶ್ ಅವರು ಮಲೇಶ್ವರಂಯಿಂದ ಸಂದೇಶ ಕಳಿಸಿದ್ದಾರೆ, ಆ್ಯಂಡ್ ಫೇವ್ರೆಟ್ ಗೀತೆಗಳನ್ನ ಪ್ಲೇ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನಮಗೆ ನಂಬರ್ ನಿಂಬತ್ 812. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಡಿ ಪ್ರಕಾಶ್ ಕೃಷ್ಣಗಿರಿ ತಮಿಳ್ನಾಡುವಿಂದ ಸಂದೇಶ ಕಳಿಸಿದರೆ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಚಾಕ್ಲೇಟ್ ವಿಲನ್ ಹಾಡನ್ನ ಪ್ಲೇ ಮಾಡಿದ್ಕೆ ಈಗ ಕಾಂಪನ್ಸೇಟ್ ಮಾಡಿ ಚಾಕ್ಲೇಟ್ ಹೀರೋ ಹಾಡನ್ನ ಪ್ಲೇ ಮಾಡಿದ್ರ ಅಂತಿದ್ದಾರೆ ಸೌಭಾಗ್ಯ ಅವರು. ಮಂಜುನಾಥ್ ಅವರು ಸುಡುವ ಬಿಸಿಲಿನಲ್ಲಿ ಇಂಥ ಹಾಡುಗಳನ್ನ ಕೇಳಿಸೋಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಹರೀಶ್ ಅವರೇ, ನಿಮ್ಮ ಮೆಸೇಜ್ ನನಗೆ ಬಹಳ ಇಷ್ಟ ಆಯಿತು. ಧನ್ಯವಾದಗಳು ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ, ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತಿದ್ದಾರೆ ರಮೇಶ್ ಅವರು ಎಂ ಎಸ್ ಪಾಳ್ಯದಿಂದ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸದ್ಯಕ್ಕೆ ನಾನು ಟಾಟಾ ಬಾಯ್ ಬಾಯ್ ಹೇಳುವಂತಹ ಸಮಯವಾಗಿದೆ. ಸಿಗೋಣ ಅಲ್ಲಿವರೆಗೂ. ಈ ಬೇಸಿಗೆಯಲ್ಲಿ ತಂಪಾಗಿರಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಈ ಕ್ಷಣ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಥ ಮಲ್ನಾಡ್. ನಮಸ್ಕಾರ, ಶುಭ ದಿನ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯ ಲಕ್ಷ್ಮಿ. ಸ್ಟುಡಿಯೋ ಸಮಯ ಆಗಿದೆ 11:01. ಶನಿವಾರದ ಶುಭ ಸಮಯ, ಆಪ್ಕಿ ಪಸಂದ್ ನಿಮ್ಮಿಷ್ಟದ ಹಾಡುಗಳ ಪ್ರಸಾರದ ಕಾರ್ಯಕ್ರಮ ಇದೀಗ ಆರಂಭ ಆಗ್ತಿದೆ. ನೀವು ಇಷ್ಟಪಡುವಂತಹ, ನಿಮ್ಮಿಷ್ಟದವರಿಗೆ ಕೇಳಿಸುವಂತಹ ಹಾಡು ಯಾವುದು, ಯಾವ ಸಿನಿಮಾದ ಗೀತೆ, ಅದನ್ನು ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ 9488010013 9480901013 ನಿಮ್ಮ ಚಂದದ ಹೆಸರು, ಊರಿನ ಹೆಸರನ್ನ ಟೈಪ್ ಮಾಡಿ ನಿಮ್ಮಿಷದ ಹಾಡನ್ನು ನೀವು ಕೇಳಿ. ಇದು

ದಿಂತಾನ ನದಿರ್ದ ತಾನು ತಾನ್ನದೇರೆ ನದಿಂತಾನ ನದಿರ್ದ ತಾನು ತಾನ್ನದೇರೆ ನದಿಂತಾನ ನದಿರ್ದ ತಾನು.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ, ನೆನಪು
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಪ್ಕಿ ಪಸಂದ್ ನಿಮಿಷದ ಹಾಡುಗಳ ಪ್ರಸಾರಕ್ಕೆ ನಾವು ಮೆಸೇಜ್ ಮಾಡಿ ಅಂತ ನಿಮ್ಮನ್ನು ಕೇಳಿದ್ವಿ. ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ ಎನ್ನ ಪ್ರಸಾದ್, ರಾಜಾಜಿನಗರದಿಂದ ಹೆಚ್ ಆರ್ ರುದ್ರಸ್ವಾಮಿ, ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ನನಗೆ ಈ ಹಾಡು ಬೇಕು ಅಂತಿದ್ದಾರೆ. ರೂಪಾ ಪಾಂಡುರಂಗರಾವ್ ಶ್ರವಂತ ಚಿತ್ರದುರ್ಗದಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಅವರ ಜೊತೆಗೆ ವಿಲಿಯಂ ಪರ್ಲಟ್ಕ ಪುತ್ತೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯದಿಂದ ಕನ್ನಡ ಹಾಡು ಕೇಳಿದ್ದಾರೆ ಡಿ ಪ್ರಕಾಶ್, ಕೃಷ್ಣಗಿರಿ ತಮಿಳುನಾಡಿನಿಂದ. ಸರ್, ಇದು ಹಿಂದಿ ಹಾಡುಗಳನ್ನು ಕೇಳುವಂತಹ ಸಮಯ, ಬಾಲಿವುಡ್ ರೆಟ್ರೋ ಗೀತೆಗಳು. ಸುಭಾನ್ ಕೋರಿ ಹಂಪಸಾಗರದಿಂದ, ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ದಿಲೀಪ್ ಕಲ್ಯಾಣ್ಕ ವಿಜಯನಗರದಿಂದ, ಹೋವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ, ನಮಸ್ಕಾರ ಹೇಳ್ತಾ ರಿಕ್ವೆಸ್ಟ್ ಮಾಡಿದ್ದಾರೆ. ದಿವಾಕರ್ಷಣ ಈ ಮೂಡುಬಿದ್ರೆಯಿಂದ ನಮಸ್ಕಾರ ನಿಮಗೆ. ಸದಾನಂದ ಬಂಟ್ವಾಳದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನೀವು ಈ ಕ್ಷಣ ನಿಮ್ಮಷ್ಟದ ಹಿಂದಿ ರೆಟ್ರೋ ಗೀತೆಯನ್ನು ಕೇಳಬೇಕಾಗಿದ್ದರೆ ನಮಗೆ ವಾಟ್ಸಪ್ ಮಾಡಿ 9480901013. ನಿಮ್ಮ ಮುದ್ದಾದ ಹೆಸರೇನು, ಊರು ಯಾವುದು, ಯಾವ ಚಿತ್ರದ ಯಾವ ಗೀತೆ ಬೇಕು, ಇದನ್ನು ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಆಪ್ಕಿ ಪಸಂದ್.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಇದು ಆಪ್ಕಿ ಪಸಂದ್ ನಿಮಿಷದ ಹಾಡುಗಳ ಪ್ರಸಾರ. ಈ ಹಾಡು ತುಂಬಾ ಇಷ್ಟ, ಪ್ರಸಾರ ಮಾಡಿ ಅಂತ ಶೋಭಾ ಮೈಸೂರಿನಿಂದ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಪರ್ವೀಸ್ ಜೆಸಿ ರೋಡ್ನಿಂದ ಕಲಬುರಗಿ ಜಿಲ್ಲೆ ಅಳಂದ ತಾಲೂಕಿನ, ಇವರ ಹೆಸರೇನು ಏನೇನೋ ಬರೆದಿದ್ರಲ್ರಿ ಅಬ್ಬ, ಇಷ್ಟೊಂದು ಓದಕ್ಕೆ ಟೈಮ್ ಇದೆಯಾ ನಮಗೆ? ನಿಮ್ಮ ಹೆಸರು ಹುಡುಕ್ತಾ ಇದ್ದೀನಿ ಈಗ ಇಷ್ಟು ವಿಷಯದಲ್ಲಿ. ಅಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು ಒಂದಷ್ಟು ವಿಷಯಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಡಗಿ ಕರಮಡಿ, ಹಂಗೇನಿಲ್ಲ ಹಂಗೆ ಕರತಾಡನ ಮಾಡಿಬಿಡ್ತಾರೆ ನನಗೆ ಕನ್ನೆ ಮೇಲೆ, ನನಗೆ ಅನಿಸುತ್ತೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ಕಳಿಸಿ ಕೊಟ್ಟಿದ್ದಾರೆ. ರವೀಂದ್ರ ತಾವರೆಗೆರೆ ಕೊಪ್ಪಳ ಜಿಲ್ಲೆಯಿಂದ, ಕ್ಷಮಿಸ್ಬಿಡ್ರಿ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ. ಏನು ಮೇಡಮ್, ಹೊಟ್ಟೆಗೆ ಹಾಕೊಂಡು ಹಾಕೊಂಡೆ ಹೊಟ್ಟೆ ಬಂದುಬಿಟ್ಟಿದೆ ಅನ್ಕೋತಿರ್ಕ ಎಲ್ಲರು. ಅರಸೀಕೆರೆ ಅವರು ಅಲ್ಲ, ಅರಸೀಕೆರೆಯಿಂದ ನಿಮ್ಮ ಹೆಸರಲ್ರಿ, ರಮೇಶ್ ಗೌಡ ಅವರು ಸಂದೇಶವನ್ನು ಕಳಿಸಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅನುಪಮ ಕುಮಾರ ಪಾರ್ಕಿಂದ ಗಣಪತಿ ಕೊಡಿಯ ಚಿತ್ತಾರ ಹೊನ್ನಾವರದಿಂದ ಸಂದೇಶನ ಕಳಿಸಿದ್ರೆ, ಸೋಮು ಸುಮಾ ವನಿಷ್ಕನ ಹಂಪಿ ನಗರದಿಂದ ನನಗೆ ಹಾಡಬೇಕು ಅಂತ ಕಳಿಸಿದ್ದಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರು ಅವರು ಸಂದೇಶವನ್ನು ಕಳಿಸಿಕೊಟ್ಟರೆ, ಸದಾನಂದ ಬಂಟ್ವಾಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ದಿವಾಕರ್ ಶೆಣೈ ಮೂಡಬಿದ್ದರೆ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವೇ ಕೇಳಿರುವಂಥ ಹಾಡುಗಳ ಪ್ರಸಾರ ಮೂಡಿ ಬರ್ತಾ ಇದೆ ಆಪ್ ಕೀ ಪಸಂದ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ 2025-26 ಸಾಲಿನ ಬಜೆಟ್ನಲ್ಲಿ ಪ್ರಕಟಿಸಿದಂತೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಬಿಡನಾಳದ ಆರ್ಕೆ ಪಾಟೀಲ್ ಕರ್ನಾಟಕ ಪಬ್ಲಿಕ್ ಶಾಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಗಳ ಒಟ್ಟು 23 ಸರ್ಕಾರಿ ಪ್ರೌಢಶಾಲೆಗಳನ್ನು ಪದವಿ ಪೂರ್ವ ಕಾಲೇಜುಗಳಾಗಿ ಉನ್ನತೀಕರಿಸುವ ಆದೇಶ ಹೊರಡಿಸಿದೆ. ನೂತನ ಕಾಲೇಜುಗಳಿಗೆ ಪ್ರಥಮ ಭಾಷೆಯಾಗಿ ಕನ್ನಡ, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಹಾಗೂ ವಾಣಿಜ್ಯ ವಿಭಾಗವನ್ನು ಮಂಜೂರು ಮಾಡಲಾಗಿದ್ದು, ಆಯಾ ಕಾಲೇಜುಗಳಿಗೆ ಪ್ರತ್ಯೇಕ ಸಂಕೇತ ಸಂಖ್ಯೆಗಳನ್ನು ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ತಿಳಿಸಿದೆ. ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರವು ಹೆಚ್ಚಿನ ಆದ್ಯತೆ ನೀಡಬೇಕು. ಶಾಲೆಗಳ ಮೂಲಸೌಕರ್ಯ ವೃದ್ಧಿ, ಶಿಕ್ಷಕರ ನೇಮಕಾತಿ, ತರಬೇತಿ ಹಾಗೂ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಸಮಗ್ರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಲಹೆ ನೀಡಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಭವಿಷ್ಯ ವಿದ್ಯಾರ್ಥಿಗಳ ಮೇಲೆ ಅವಲಂಬಿತವಾಗಿದೆ. ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವುದು ಸರ್ಕಾರದ ಪ್ರಮುಖ ಜವಾಬ್ದಾರಿ ಎಂದರು. ಉಚ್ಚ ನ್ಯಾಯಾಲಯದ ಆದೇಶದಂತೆ 2023 ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮತ ಮರು ಎಣಿಕೆ ಕಾರ್ಯವು ಇಂದು ಚಿಕ್ಕಮಗಳೂರು ನಗರದ IDSG ಕಾಲೇಜಿನ ಮತ ಎಣಿಕಾ ಕೇಂದ್ರದಲ್ಲಿ ಆರಂಭಗೊಂಡಿದೆ. ಹಾಲಿ ಶಾಸಕ TD ರಾಜೇಗೌಡ, ಪರಾಜಿತ ಅಭ್ಯರ್ಥಿ BJPಯ DN ಜೀವರಾಜ್ ಸೇರಿದಂತೆ ಅಂದು ಸ್ಪರ್ಧಿಸಿದ್ದ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮತ ಎಣಿಕೆ ನಡೆಯುತ್ತಿದೆ. ಮತ ಎಣಿಕೆ ಕೇಂದ್ರದ ಸುತ್ತ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು ಇಂದು ರಾತ್ರಿಯವರೆಗೂ ನಿಷೇಧಾಜ್ಞೆ

ನಾವು ಮಜ್ಜಿಗೆ ಸಾರು ಮಾಡ್ತೀವಿ ಮೇಡಮ್, ಫುಲ್ ಫಾಸ್ಟ್ ಅಂಡ್ ಈಸಿ ಅದು. ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಟು ಉಪ್ಪು ಅಡ್ಜಸ್ಟ್ ಮಾಡಿಕೊಂಡು ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ಒಳ್ಳೆ ಸಾಂಬಾರು ಅನಿಸುತ್ತೆ ಅಂತ. ಕೆಲವರು ಏ ಅನ್ನ ಮಾಡಿದ್ದೀವಲ್ವ ಈಗ ಮೊಸರು ಹಾಕೊಂಡು ತಿನ್ಬೋಣ, ಮಜ್ಜಿಗೆ ಇದೆಯಲ್ಲ ಮಜ್ಜಿಗೆನ ತಿನ್ಬೋಣ. ಕೆಲವರು ಹಾಲು ಅನ್ನನೂ ತಿಂತಾರೆ. ಇದ್ರ ಜೊತೆಗೆ ಸಾಂಬಾರು ಅಂತ ಕೆಲವ್ರಿಗೆ ಬೇಕು, ಏ ಮಜ್ಜಿಗೆ ಮೊಸರನ್ನ ನಾವು ಮುಟ್ಟಲ್ಲ ಅನ್ನೋರು ಇರ್ತಾರೆ. ಹಾಗಾದರೆ ತಕ್ಷಣಕ್ಕೆ ನೀವು ಮಾಡುವಂತಹ ಸಾಂಬಾರು ರೆಸಿಪಿ ಏನು, ಹೇಗೆ ಮಾಡ್ತೀರಾ ನಮ್ಮ ಜೊತೆ ಹಂಚ್ಕೊಳ್ಳಿ. ಬೇಗ ಬೇಗ ವಾಟ್ಸಪ್ ಅಥವಾ ಕರೆ ಮಾಡಿ.

0: ಮನೇಲಿ ಮೊಸರಿದ್ರೆ ಅಥವಾ ಅಂಗಡಿಯಿಂದ ಮೊಸರು ಪ್ಯಾಕೆಟ್ ತಂದ್ಬಿಟ್ಟು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಬಿಡೋದು, ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡೋದು, ಅನ್ನಕ್ಕೆ ಹಾಕೊಂಡು ತಿಂದ್ಬಿಡೋದು, ಮನೇಲಿ ಹೆಂಗೂ ಕೂಡ ಉಪ್ಪಿನಕಾಯಿ ತೊಕ್ಕ ಇದ್ದೇ ಇರುತ್ತೆ ಅಂತ ಸುಧಾ ಬೂದಿಹಾಳವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹೌದು, ಇದೆಲ್ಲ ಮಾಡಿಬಿಡಬಹುದು. ಮತ್ತೊಂದು ಸಿಂಪಲ್ ರೆಸಿಪಿ ಇದೆ ಈ ಮೊಸರು ಮಜ್ಜಿಗೆ ಎಲ್ಲ ಇಷ್ಟಪಡ್ದಲ್ಲ ಇರೋರಿಗೆ. ಮನೇಲಿ ಹುಣಸೆ ಹಣ್ಣು ಇದ್ದೇ ಇರುತ್ತೆ, ಆ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕ್ಬಿಡೋದು ಸ್ವಲ್ಪ ಹೊತ್ತು, ಅಥವಾ ನೀವು ನೀರಲ್ಲಿ ಹಾಕಿ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಒಣಮೆಣಸಿನ್ಕಾಯಿ ಅಥವಾ ನೀವು ಹಸಿಮೆಣಸಿನ್ಕಾಯಿ ಇಷ್ಟಪಡಿದ್ರೆ ಹಸಿಮೆಣಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಜಜ್ಜಿ ಎರಡು ಅಥವಾ ಅದರ ಜೊತೆ ಜೊತೆಗೆ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿ ಅದನ್ನು ಕೆವುಚ್ಚಬೇಕು. ಅಂದರೆ ಆ ಹುಳಿಯೆಲ್ಲ ಇಂಟ್ಕೋಬೇಕು, ಖಾರ ಉಪ್ಪು ಎಲ್ಲ ಸೇರ್ಕೋಬೇಕು. ಚೆನ್ನಾಗಿ ಹಿಂಡಿಬಿಟ್ಟು ಅನ್ನ ರೆಡಿಯಾಗಿದ್ದರೆ ಅದ್ರ ಮೇಲೆ ಬಿಸಿ ಬಿಸಿ ಅನ್ನದ ಮೇಲೆ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಹಿಂಗೊಂದು ಸೌಂಡ್ ಬಂದೇ ಬರುತ್ತೆ. ನೀವು ಪಾನಿಪುರಿಯಲ್ಲಿ ಪಾನಿ ಜಾಸ್ತಿ ಇಷ್ಟಪಡೋರೆ ಈ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಕೆಲವರು ಇದನ್ನು ಹುಣಸೆ ಗೊಜ್ಜು ಅಂತಾರೆ, ಕೈಗೊಜ್ಜು ಅಂತಾರೆ. ನಿಮ್ಮ ಕಡೆ ಏನು ಹೇಳ್ತಿರೋ, ಹೇಗೆ ಮಾಡ್ತಿರೋ, ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಬೋದು. ಬಟ್ ಇವೆಲ್ಲವನ್ನು ನೀವು ಹಾಕಿ ಮಾಡಿದರೆ ಸೂಪರಾಗಿರುತ್ತೆ ಅನ್ನ ಮತ್ತು ಆ ಕೈಗೊಜ್ಜು ಅಥವಾ ಹುಣಸೆ ಗೊಜ್ಜಿನ ಸಾಂಬಾರ್. ಇದು ಇವತ್ತಿನ ಕೈ ರುಚಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳ ಮತ ಎಣಿಕೆ ಸಿಬ್ಬಂದಿ ನೇಮಕ ವಿಚಾರ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದ ಸುಪ್ರೀಂ ಕೋರ್ಟ್. 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡಿಜಿಟಲ್ ಸುಧಾರಣೆಗಳಿಂದ ಸಣ್ಣ ಉದ್ದಿಮೆಗಳ ಉತ್ಪಾದಕತೆ ವೃದ್ಧಿ, ಐಎಂಎಫ್ ಶ್ಲಾಘನೆ. ದೇಶಾದ್ಯಂತ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ ಕೇಂದ್ರ ಸರ್ಕಾರ. ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ಫ್ರಾನ್ಸ್ ಪುರುಷರ ತಂಡಗಳು ಕಣದಲ್ಲಿ. ವಾರ್ತೆಗಳ ವಿವರ: ಮತ ಎಣಿಕೆ ಮೇಲ್ವಿಚಾರಕರಾಗಿ ಕೇಂದ್ರ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸುವ ಚುನಾವಣಾ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ಕೋಲ್ಕತ್ತಾ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ತೃಣಮೂಲ ಕಾಂಗ್ರೆಸ್ ಸಲ್ಲಿಸಿದ್ದ ತುರ್ತು ಮೇಲ್ಮನವಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಹಾಗೂ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಸುಪ್ರೀಂಕೋರ್ಟ್ ವಿಶೇಷ ಪೀಠ ಕೋಲ್ಕತ್ತಾ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಎತ್ತಿಹಿಡಿದಿದೆ. ವಿಚಾರಣೆಯ ವೇಳೆ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅಧಿಕಾರಿಗಳ ಆಯ್ಕೆ ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರತಿ ಎಣಿಕೆ ಮೇಜಿನ ಬಳಿ ಈಗಾಗಲೇ ಏಜೆಂಟ್ಗಳು ಮತ್ತು ವೀಕ್ಷಕರು ಇರುವುದರಿಂದ ಕೇಂದ್ರ ಸರ್ಕಾರಿ ನೌಕರರ ಉಪಸ್ಥಿತಿಯ ಬಗ್ಗೆ ಆತಂಕ ಏಕೆ ಎಂದು ಪ್ರಶ್ನಿಸಿದರು. ಇದೇ ವೇಳೆ ನ್ಯಾಯಪೀಠ ಆಯೋಗದ ಸುತ್ತೋಲೆಯನ್ನು ಅಕ್ಷರಶಃ ಪಾಲಿಸಬೇಕು ಎಂದು ಆದೇಶಿಸಿತು. ಪಾರದರ್ಶಕತೆ ಕಾಪಾಡಲು ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂರಕ್ಷಿಸುವಂತೆ ಕೋರಿದ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ಮನವಿಗೆ ಸ್ಪಂದಿಸಿದ ಆಯೋಗ ದೃಶ್ಯಾವಳಿಗಳನ್ನು 45 ದಿನಗಳವರೆಗೆ ಸಂಗ್ರಹಿಸಿಡಲಾಗುವುದು ಎಂದು ನ್ಯಾಯಾಲಯಕ್ಕೆ ತಿಳಿಸಿದೆ. ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತೆ ಚುನಾವಣಾ ಆಯೋಗವು ಆದೇಶಿಸಿದೆ. ರಾಜ್ಯದ ಮಗ್ರಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳಲ್ಲಿ ಮತ್ತು ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ಇಂದು ಮತದಾನ ನಡೆಯುತ್ತಿದೆ. ಬೆಳಗ್ಗೆ 7ರಿಂದ ಆರಂಭವಾಗಿರುವ ಮತದಾನ ಪ್ರಕ್ರಿಯೆ ಸಂಜೆ 6ರವರೆಗೆ ಜರುಗಲಿದೆ. ಮೊದಲೆರಡು ಗಂಟೆಗಳಲ್ಲಿ 15 ಮತಗಟ್ಟೆಗಳಾದ್ಯಂತ ಶೇಕಡ 16ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವಾಗಿದೆ. ಕಳೆದ ಬುಧವಾರ ಪಶ್ಚಿಮ ಬಂಗಾಳದ 2ನೇ ಹಂತದ ವಿಧಾನಸಭಾ ಚುನಾವಣೆಯ ವೇಳೆ ಈ ಮತಗಟ್ಟೆಗಳಲ್ಲಿ ಮತದಾನ ನಡೆದಿತ್ತು. ಈ ವೇಳೆ ಅಕ್ರಮಗಳು ನಡೆದಿರುವ ಕುರಿತು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಮತ್ತು ವೀಕ್ಷಕರಿಂದ ಬಂದ ವರದಿಗಳ ಆಧಾರದ ಮೇಲೆ ಆಯೋಗವು ಈ ನಿರ್ಧಾರ ಕೈಗೊಂಡಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ರಚಿಸಿದ್ದಾರೆ. ಈ ಸಮಿತಿಗಳ ಅವಧಿ ಈ ತಿಂಗಳ 1ರಿಂದ ಆರಂಭವಾಗಿದ್ದು ಮುಂದಿನ ವರ್ಷದ ಏಪ್ರಿಲ್ 30ರವರೆಗೆ ಇರಲಿದೆ. ಬಿಜೆಪಿ ಸಂಸದ ಡಾ ಸಂಜಯ್ ಜೈಸ್ವಾಲ್ ಅವರನ್ನು 30 ಸದಸ್ಯರಿರುವ ಅಂದಾಜು ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಸಾರ್ವಜನಿಕ ಉದ್ಯಮಗಳ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿಯ ಸಂಸದ ಬೈಜಯಂತ್ ಪಾಂಡಾ ಅವರನ್ನು ನೇಮಕ ಮಾಡಲಾಗಿದ್ದು, ಈ ಸಮಿತಿಯಲ್ಲಿ ಲೋಕಸಭೆಯ 15 ಮತ್ತು ರಾಜ್ಯಸಭೆಯ 7 ಸದಸ್ಯರು ಇರಲಿದ್ದಾರೆ. ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಅವರನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಫಗ್ಗನ್ ಸಿಂಗ್ ಕುಲಾಸ್ತೆ ಅವರನ್ನು ನೇಮಿಸಲಾಗಿದೆ. ಭಾರತ ಸಾರ್ವಜನಿಕ ಆಡಳಿತದಲ್ಲಿ ಅಳವಡಿಸಿಕೊಂಡಿರುವ ಡಿಜಿಟಲೀಕರಣ ಪ್ರಕ್ರಿಯೆ ಸಣ್ಣ ಮತ್ತು ಅತಿಸಣ್ಣ ಉದ್ದಿಮೆಗಳ ಉತ್ಪಾದಕತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ತಿಳಿಸಿದೆ. ರಾಷ್ಟ್ರೀಯ ಸಮೀಕ್ಷೆ ದತ್ತಾಂಶ ಆಧಾರಿತ ತನ್ನ ವರದಿಯಲ್ಲಿ ಐಎಂಎಫ್ 2010-15 ಅವಧಿಯಲ್ಲಿ ವಿವಿಧ ರಾಜ್ಯಗಳು ಜಾರಿಗೆ ತಂದ ತೆರಿಗೆ ಸಲ್ಲಿಕೆ, ಪರವಾನಗಿ ಮತ್ತು ತಪಾಸಣೆಯಂತಹ ಡಿಜಿಟಲ್ ಸುಧಾರಣೆಗಳು ಉದ್ದಿಮೆಗಳ ಮೇಲಿನ ಹೊರೆ ತಗ್ಗಿಸಿವೆ ಎಂದು ವಿಶ್ಲೇಷಿಸಿವೆ. ಡಿಜಿಟಲ್ ವ್ಯವಸ್ಥೆಗಳಿಂದ ವ್ಯವಹಾರ ವೆಚ್ಚ ಮತ್ತು ವಿಳಂಬ ತಗ್ಗಿದ್ದು ಪಾರದರ್ಶಕತೆ ಹೆಚ್ಚಿದೆ. ಹೆಚ್ಚಿನ ಸುಧಾರಣೆಗಳನ್ನು ತಂದ ರಾಜ್ಯಗಳಲ್ಲಿ ಉದ್ದಿಮೆಗಳ ನಡುವಿನ ಉತ್ಪಾದಕತೆಯ ಅಂತರ ತಗ್ಗಿದ್ದು ಸಂಪನ್ಮೂಲಗಳ ಸಮರ್ಪಕ ಬಳಕೆ ಸಾಧ್ಯವಾಗಿದೆ ಎಂದು ಐಎಂಎಫ್ ತಿಳಿಸಿದೆ. ಸುಮಾರು 11 ಕೋಟಿ ಕಾರ್ಮಿಕರಿಗೆ ಉದ್ಯೋಗ ನೀಡಿರುವ ಮತ್ತು ಉತ್ಪಾದನಾ ವಲಯದಲ್ಲಿ 35%ರಷ್ಟು ಪಾಲು ಹೊಂದಿರುವ ಸಣ್ಣ ಉದ್ದಿಮೆಗಳ ಬೆಳವಣಿಗೆಗೆ ಈ ಡಿಜಿಟಲ್ ಆಡಳಿತ ಪೂರಕವಾಗಿದೆ ಎಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಭಿಪ್ರಾಯಪಟ್ಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನೈಸರ್ಗಿಕ ವಿಕೋಪಗಳು ಮತ್ತು ತುರ್ತು ಸಂದರ್ಭದಲ್ಲಿ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಲು ಕೇಂದ್ರ ಸರ್ಕಾರ ಇಂದು ಸೆಲ್ ಬ್ರಾಡ್ಕಾಸ್ಟ್ ಅಲರ್ಟ್ ಎಂಬ ಸ್ವದೇಶಿ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯನ್ನು ದೇಶಾದ್ಯಂತ ಯಶಸ್ವಿಯಾಗಿ ಪರೀಕ್ಷಿಸಿದೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಈ ಪರೀಕ್ಷಾರ್ಥ ಸಂದೇಶವನ್ನು ರವಾನಿಸಲಾಗಿದೆ. ಇಂದು ಅನೇಕ ನಾಗರಿಕರ ಮೊಬೈಲ್ ಫೋನ್ಗಳಿಗೆ ಫ್ಲಾಶ್ ಎಸ್ಎಂಎಸ್ ಸಂದೇಶಗಳು ಬಂದಿದ್ದು ಇದು ಕೇವಲ ಪರೀಕ್ಷಾರ್ಥ ಸಂದೇಶ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಸುನಾಮಿ, ಭೂಕಂಪ, ಸಿಡಿಲು ಮತ್ತು ಅನಿಲ ಸೋರಿಕೆಯಂತಹ ತುರ್ತು ಸಂದರ್ಭಗಳಲ್ಲಿ ನಿರ್ದಿಷ್ಟ ಪ್ರದೇಶದ ಜನರಿಗೆ ಏಕಕಾಲದಲ್ಲಿ ಕ್ಷಿಪ್ರವಾಗಿ ಮಾಹಿತಿ ತಲುಪಿಸುವುದು ಈ ತಂತ್ರಜ್ಞಾನದ ಪ್ರಮುಖ ಉದ್ದೇಶವಾಗಿದೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 50 ದಿನಗಳ ಕ್ಷಣಗಣನೆಯ ಅಂಗವಾಗಿ ಮುರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ತೆಲಂಗಾಣದಲ್ಲಿಂದು ಯೋಗ ಮಹೋತ್ಸವ 2026 ಆಯೋಜಿಸಿತ್ತು. ಸಾರ್ವಜನಿಕರಲ್ಲಿ ಯೋಗದ ಕುರಿತು ಅರಿವು ಮೂಡಿಸಲು ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಆಯುಷ್ ಸಚಿವಾಲಯ ದೇಶಾದ್ಯಂತ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಭಾಗವಾಗಿ ಈ ಮಹೋತ್ಸವ ಆಯೋಜನೆ ಮಾಡಲಾಗಿತ್ತು. ಸಿಂಗಾಪುರ, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ರಾಯಭಾರ ಕಚೇರಿ ಪ್ರತಿನಿಧಿಗಳು ವರ್ಚುವಲ್ ಆಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಚಿವರಾದ ಜಿ ಕಿಶನ್ ರೆಡ್ಡಿ ಮತ್ತು ಪ್ರತಾಪ್ ರಾವ್ ಜಾಧವ್ ಉಪಸ್ಥಿತರಿದ್ದರು. ಒಮಾನ್ ಕೊಲ್ಲಿ ಮತ್ತು ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಅಮೆರಿಕ ವಿಧಿಸಿರುವ ನೌಕಾ ದಿಗ್ಬಂಧನದಿಂದಾಗಿ ಇರಾನ್ ಸುಮಾರು $4.8 billion ತೈಲ ಆಮದನ್ನು ಕಳೆದುಕೊಂಡಿದೆ ಎಂದು ಅಮೆರಿಕ ವರದಿಯನ್ನು ಉಲ್ಲೇಖಿಸಿ ಸುದ್ದಿಸಂಸ್ಥೆಯೊಂದು ವರದಿ ಮಾಡಿದೆ. ಟೆಹರಾನ್ ಮೇಲೆ ನಿರಂತರ ಆರ್ಥಿಕ ಒತ್ತಡ ಹೇರುವುದು ಈ ಕಾರ್ಯಾಚರಣೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅಮೆರಿಕ ರಕ್ಷಣಾ ಇಲಾಖೆಯ ವಕ್ತಾರ ಸೀನ್ ಪಾರ್ನೆಲ್ ತಿಳಿಸಿದ್ದಾರೆ. ಮುಂಬರುವ ಮುಂಗಾರು ಹಂಗಾಮಿನ ಹಿನ್ನೆಲೆಯಲ್ಲಿ ಪ್ರವಾಹ ಮುನ್ಸೂಚನೆ ಮಾದರಿಯ ಕುರಿತು ಚರ್ಚಿಸಲು ಭಾರತ ಮತ್ತು ನೇಪಾಳದ ಪ್ರತಿನಿಧಿಗಳ ಸಭೆ ಕಠ್ಮಂಡುವಿನಲ್ಲಿಂದು ನಡೆಯಲಿದೆ. ಬಿಹಾರದ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಈ ಸಭೆಯಲ್ಲಿ ಭಾಗವಹಿಸಲಿದೆ. ಇದಕ್ಕೂ ಮುನ್ನ April 30 ಮತ್ತು ನಿನ್ನೆ ಕಠ್ಮಂಡುವಿನಲ್ಲಿ ನಡೆದ ಕೋಸಿ ಮತ್ತು ಗಂಡಕ್ ಯೋಜನೆಗಳ 11ನೇ ಭಾರತ ನೇಪಾಳ ಜಂಟಿ ಸಮಿತಿ ಸಭೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಈ ಸಭೆಯಲ್ಲಿ ಜಲ ನಿರ್ವಹಣೆ ಮತ್ತು ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಉಭಯ ರಾಷ್ಟ್ರಗಳು ಸಹಮತ ವ್ಯಕ್ತಪಡಿಸಿವೆ. ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು June 15 ವಾಣಿಜ್ಯ ವಿಮಾನಯಾನ ಕಾರ್ಯಾಚರಣೆಯನ್ನು ಆರಂಭಿಸುವುದಾಗಿ ಘೋಷಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಉದ್ಘಾಟನೆ ಮತ್ತು ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯಿಂದ ಅಗತ್ಯ ಅನುಮೋದನೆ ದೊರೆತ ನಂತರ ಈ ಸೇವೆಗಳು ಆರಂಭವಾಗುತ್ತಿವೆ. ಇಂಡಿಗೋ ಸಂಸ್ಥೆಯು ಇಲ್ಲಿಂದ ಮೊದಲ ವಿಮಾನಯಾನ ನಡೆಸಲಿದ್ದು ನಂತರ ಅಕಾಸಾ ಏರ್ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಂಸ್ಥೆಗಳು ತಮ್ಮ

ಗಳನ್ನು ಒದಗಿಸಲಿವೆ. ಡೆನ್ಮಾರ್ಕ್ನಲ್ಲಿ ನಡೆಯುತ್ತಿರುವ ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತದ ಪುರುಷರ ತಂಡ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾ ತೈಪೇ ವಿರುದ್ಧ 3-0 ಅಂತರದ ಜಯ ಸಾಧಿಸುವ ಮೂಲಕ ಭಾರತ ಅಂತಿಮ 4ರ ಘಟ್ಟಕ್ಕೆ ಪ್ರವೇಶಿಸಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಜೈಪುರದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 7 ವಿಕೆಟ್ಗಳ ಜಯ ಸಾಧಿಸಿದೆ. ಚೀನಾದಲ್ಲಿಂದು ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಕಣಕ್ಕಿಳಿಯುವ ಮೂಲಕ ತನ್ನ ಅಭಿಯಾನ ಆರಂಭಿಸಲಿದೆ. 2005 ನಂತರ ಅಂದರೆ 21 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಭಾರತ ಈ ಮಟ್ಟದ ಟೂರ್ನಿಯಲ್ಲಿ ಭಾಗವಹಿಸುತ್ತಿದೆ. ಭಾರತೀಯ ಕಾಲಮಾನ ಸಂಜೆ 5 ಗಂಟೆಗೆ ಈ ಪಂದ್ಯ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ಮತ ಎಣಿಕೆ ಸಿಬ್ಬಂದಿ ನೇಮಕ ವಿಚಾರ, ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದ ಸುಪ್ರೀಂಕೋರ್ಟ್. 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡಿಜಿಟಲ್ ಸುಧಾರಣೆಗಳಿಂದ ಸಣ್ಣ ಉದ್ದಿಮೆಗಳ ಉತ್ಪಾದಕತೆ ವೃದ್ಧಿ, ಐಎಂಎಫ್ ಶ್ಲಾಘನೆ. ದೇಶಾದ್ಯಂತ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ ಕೇಂದ್ರ ಸರ್ಕಾರ. ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ಫ್ರಾನ್ಸ್ ಪುರುಷರ ತಂಡಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದ, ನಿರ್ಮಾಣ ಎಂ ಶಿವರಾಜ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಚನೆಯದಕ್ಕೆ ದಕ್ಷ ರಾಹುತನು ಭಾವದಾವೇಶದಿಂ ಮನವಶ್ವದಂತಿರಲಿ ದೀವ್ಯವೇ ಚನೆಯದಕ್ಕೆ ದಕ್ಷ ರಾಹುತನು ತೀವಿ ದೊಲವಿನ ದಂಪತಿಗಳಾಗೆ ಮನ ಬುದ್ಧಿ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ. ತೀವಿ ದೊಲವಿನ ದಂಪತಿಗಳಾಗೆ ಮನ ಬುದ್ಧಿ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ.

ಡಿವಿಜಿಯವರು ಇಲ್ಲಿ ಬಹಳ ಸುಂದರವಾಗಿ ಸರಳವಾಗಿ ಉಪನಿಷತ್ ಮಂತ್ರವನ್ನು ಕನ್ನಡದಲ್ಲಿ ಕೈಯಲ್ಲಿರುವ ಕನ್ನಡಿಯಂತೆ ಉದಾಹರಿಸಿದ್ದಾರೆ. ಮನಸ್ಸಿಗೆ ಚಂಚಲ ಎಂಬ ಹೆಸರು ಸೂಕ್ತವಾಗಿದೆ. ಅದು ಆವೇಶಗೊಳ್ಳುವುದು ಸಹಜ. ಅದು ಕುದುರೆಯಂತೆ ಧೀಶಕ್ತಿ ಮತ್ತು ವಿವೇಕ ಆ ಮನಸ್ಸಿಗೆ ಸಾರಥಿಯಾಗಿರಲಿ. ವಿವೇಕಯುಕ್ತ ಮನಸ್ಸು ಮತ್ತು ಬುದ್ಧಿಯು ರಥದ ಗಾಲಿಗಳಂತೆ, ಒಂದೇ ನಾಣ್ಯದ ಎರಡು ಮುಖಗಳಂತೆ. ಆದರೆ ಅದು ಯಶಸ್ಸಿನ ಪಯಣವನ್ನು ಮುಂದುವರಿಸಲು ತನ್ನ ಗುರಿಯಾದ ಆತ್ಮಾನಂದವನ್ನು ಹೊಂದುವಂತಾಗಲಿ. ಮನಸ್ಸು ಜನ್ಮ ಜನ್ಮದ ವಾಸನಾ ಸಂಸ್ಕಾರಗಳಿಗೆ ಸೇರಿತ್ತು. ದಕ್ಷಣಾದ ಸಾರಥಿಯು ಕುದುರೆಯನ್ನು ತನ್ನಿಷ್ಟಕ್ಕೆ ಬಂದಂತೆ ಹೋಗಲು ಬಿಡದೆ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ. ಸತಿಪತಿಯೋಳು ಅಂದಾದ ಒಲುಮೆ ಪರಮೇಶ್ವರನಿಗೂ ಪ್ರೀತಿ ಅಂತ ಹೇಳ್ತಾರೆ, ಇಷ್ಟವಾದದ್ದು. ಹಾಗೆ ಪರಮೇಶ್ವರನಿಗೆ ಪ್ರಿಯವಾದದ್ದು ಅಂದ ಮೇಲೆ ಅವನ ಅನುಗ್ರಹದಿಂದ ಜೀವನವೇ ಜಯಶೀಲವಾಗುತ್ತದೆ. ಜೀವನವು ಸತ್ಯ ಸುಂದರ ಶಿವಮಯವಾಗುತ್ತದೆ. ಕಠೋಪನಿಷತ್ತಿನಲ್ಲಿ ಬರುವಂತೆ ಆತ್ಮಾನಾಂ ರಥನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ.

ಕಥನವಾಗೆ ಜನಿಯಿಕುಂ ಜ್ಞಾನನವ ನೀತವದೆ ಸುಖದಂ. ಅನುಭವದ ಪಾಲೊಳು ವಿಚಾರ ಮಂಥನವಾಗೆ ಜನಿಯಿಕುಂ ಜ್ಞಾನನವ ನೀತವದೆ ಸುಖದಂ. ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ.

0: ಶಾಸ್ತ್ರ ಸಂಪನ್ನನಾದ ಅನುಭವಿ ಸದ್ಗುರುವನ್ನು ಆಶ್ರಯಿಸಿದರೆ ನಮಗೆ ಆತ್ಮಜ್ಞಾನ ಸುಲಭ, ಆತ್ಮಾನಂದ ಸುಲಭ. ನಮ್ಮ ಗುರುಗಳು ಹೇಳುತ್ತಿದ್ದರು, ಗ್ರಂಥಾಭಿಮಾನಿ ಆಗಬೇಡ್ರಿ, ತತ್ವಾಭಿಮಾನಿಗಳಾಗಿ ತಿಳ್ಕೊಂಡು ಕಡಿಕೆ ಆಗ್ರಿ, ಅಂದರೆ ಮುಕ್ತರಾಗಿರಿ ಅಂತ. ಓದು ವಾದದ ಕುರುಹು, ಬೋಧ ಐಕ್ಯದ ಕುರುಹು. ಓದು ಗಿಳಿಪಾಠದಂತೆ ಆಗುತ್ತದೆ, ಆದರೆ ಅದು ಅನುಭವಕ್ಕೆ ಬಂದಾಗ ಅದೇ ನೀನೇ ಆಗುತ್ತೆ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅನುಭವವೆಂಬ ಹಾಲನ್ನು ವಿಚಾರವೆಂಬ ಮಂತಿನಿಂದ ಕಡೆದಾಗ ಜ್ಞಾನವೆಂಬ ಬೆಣ್ಣೆ ಸಿಗುತ್ತದೆ, ಅದು ಮಹದಾನಂದವನ್ನು ಕೊಡುತ್ತದೆ. ನಿನ್ನಳು ನೀ ತಿಳಿಯೋ ಮನುಜ ಅಂತ ಅನುಭವಿಗಳು ಹೇಳಿರುವಂತೆ, ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪವಾಗುತ್ತದೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆ

0: ಗಾಗಿ ಸಂಪರ್ಕಿಸಿ cbsvlr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
6: ಆತ್ಮೀಯರೇ, ಇದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಿದೆ 1:30. ಲಂಚ್ ಬಾಕ್ಸ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸಾಮಾನ್ಯವಾಗಿ ನಾವು ಬೆಂಗಳೂರಿಗೆ ಬಂದಾಗ ಹೊಸದಾಗಿ ಅಥವಾ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರಿಗೆ ಕೆಲವೊಂದಿಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬೇಕು ಅಂತ ಆಸೆ ಇರುತ್ತೆ. ಆದರೆ ತಮ್ಮ ಕೆಲಸದ ಒತ್ತಡಗಳಿಂದ ಆಗಿರಬಹುದು, ಕುಟುಂಬದ ಕೆಲಸಗಳಾಗಿರಬಹುದು, ಬೇರೆ ಕಾರಣಗಳಿಂದಾಗಿ ಹೋಗಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರೋಲ್ಲ. ಎಲ್ರಿಗೂ ಆಸೆ ಇರುತ್ತೆ ವಿಧಾನಸೌಧ ನೋಡಬೇಕು ಅಂತ. ಅರೆ, ನಾವು ಎಲೆಕ್ಟ್ ಆಗಿ ಚುನಾವಣಾ ಪ್ರತಿನಿಧಿಯಾಗಿ ಮಾತ್ರ ಅಲ್ಲಿ ಹೋಗಬೇಕು, ಇಲ್ಲ ಅಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ಅಧಿಕಾರಿ ಆಗಿರಬೇಕು, ಇಲ್ಲ ಬೇರೆ ಸಿಬ್ಬಂದಿ ಆಗಿದ್ರೆ ಮಾತ್ರ ಹೋಗಿ ನೋಡೋಕ್ಕೆ ಸಾಧ್ಯ. ನಮ್ಮನ್ನೆಲ್ಲ ಅಷ್ಟು ಈಸಿಯಾಗಿ ಬಿಡಲ್ಲ ಅಂತ ಅಂದ್ಕೊಂಡಿದ್ರೆ ಖಂಡಿತ ನೀವು ಕೂಡ ವಿಧಾನಸೌಧಕ್ಕೆ ಹೋಗಿ ನೋಡಬಹುದು. ಅಲ್ಲಿರ್ತಕ್ಕಂಥ ಎಲ್ಲ ಶಿಲ್ಪಕಲೆ ವಿಚಾರಗಳನ್ನು ಕೂಡ ಗಮನವಿಟ್ಟು ತಿಳ್ಕೊಳ್ಬಹುದು. ಅರೆ, ವಿಧಾನಸೌಧಕ್ಕೆ ನಾವು ಹೋಗ್ಬೋದಾ ಅಂತಂದರೆ ಖಂಡಿತ ಹೋಗ್ಬೋದು. ಯಾವತ್ತು ಹೇಗೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ವಿಚಾರಕ್ಕೂ ಮತ್ತು ನೀವು ಹೋಗೋದಕ್ಕೂ ನಡುವೆ ಒಂದು ಸಂಸ್ಥೆ ಇಲಾಖೆ ಕೆಲಸ ಮಾಡುತ್ತೆ, ಅದುವೇ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, KSTDC, ಕರ್ನಾಟಕ ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್. ಹಾಗಾದರೆ ಅವ್ರು ಏನು ಮಾಡ್ತಾರೆ ಇಲ್ಲಿ, ನಮ್ಮನ್ನು ಕರ್ಕೊಂಡು ಹೋಗ್ತಾರಾ, ಏನಿದ್ರ ವಿಚಾರ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಖುದ್ದು ಅಧಿಕಾರಿಗಳೇ ನಮಗೆ ಮಾಹಿತಿನ ಹಂಚಿಕೊಡ್ತಾರೆ. ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನೆಲ್ಲ, ಹೇಗೆ ತಿಳ್ಕೊಳ್ಳೋಣ ಕೇಳ್ತಾರೆ. ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು.
7: ಬನ್ನಿ ಸ್ವಾಮಿ, ಬನ್ನಿ ಬುದ್ಧಿ, ಬನ್ನಿ ಐನೋರೇ, ಮಲ್ಲೆ ಗಿಲ್ಲೆ ಜಾಜಿ ಗಿಟ್ಕೊಳ್ಳಿ.
8: ಬನ್ನಿ ತಾಯಿ, ಬನ್ನಿ ಅಮ್ಮ, ಬನ್ನಿ ಅಮ್ಮೋರೇ, ಹೂವು ಕಿವು ಜಮನ ಕಿವನ ತಕಳಿ ತಕಳಿ ತಕಳಿ, ತಾಜಾ ಮಾಲು
7: ಇಲ್ಲ ತಂಗ್ಳು ಮಾಲು,
8: ತಾಜಾ ಮಾಲು.
7: ಮಾರಿಗೆ 60,
8: 50
7: ಇಲ್ಲೂ 50
8: ಇಲ್ಲ 40,
7: 50
8: 40,
7: 50
8: 40,
7: 50
8: 40,
7: 50 50 50 50 50 50 50 50
8: ಏಯ್ ಏನಿದೆಲ್ಲ
7: ಕಾಂಪಿಟೇಷನ್, ವ್ಯಾಪಾರ

0: ಬೆಂಗಳೂರು ಸಂಪಿಗೆ.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಲಂಚ್ ಬಾಕ್ಸ್ ನಲ್ಲಿ ನಾವಿದ್ದೀವಿ. ವಿಷಯದ ಬಗ್ಗೆ ಈಗಾಗಲೇ ಗೊತ್ತಿದೆ, ವಿಧಾನಸೌಧಕ್ಕೆ ನಾವು ಕೂಡ ಭೇಟಿ ನೀಡಬಹುದು. ಸಾರ್ವಜನಿಕರು ವಿಧಾನಸೌಧಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಶಿಲ್ಪಕಲೆಯನ್ನ ವಿಷಯವನ್ನ ತಿಳ್ಕೊಳ್ಬಹುದು ಅಂತ ಇದ್ರ ಬಗ್ಗೆ ಮಾಹಿತಿನ ನೀಡೋದಕ್ಕೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ವ್ಯವಸ್ಥಾಪಕರಾದ ಯೋಗೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
3: ಸರಿ, ಸಾರ್ವಜನಿಕರು ಕೂಡ ಈಗ ವಿಧಾನಸೌಧಕ್ಕೆ ಭೇಟಿ ನೀಡಿ ಎಲ್ಲವನ್ನ ಅಲ್ಲಿ ಬಿಲ್ಡಿಂಗ್ ಆಗಿರಬಹುದು, ಮತ್ತೊಂದು ಮಗನೊಂದು ವಾಸ್ತುಶಿಲ್ಪ ಆಗಿರ್ಬೋದು, ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಇವೆಲ್ಲವನ್ನ ತಿಳ್ಕೊಳ್ಬಹುದು. ಇದು ಪ್ರವಾಸೋದ್ಯಮ ಇಲಾಖೆ ತಂದಿರತಕ್ಕಂಥ ಒಂದು ಯೋಜನೆ ಅಂತ ಕೇಳ್ಪಟ್ಟಿದ್ದೀವಿ. ಇದು ಯಾವಾಗ ಶುರು ಮಾಡಿದ್ದು, ಯಾವ ಉದ್ದೇಶಕ್ಕೆ ಸರ್?
4: ನಮಸ್ತೆ.
3: ನಮಸ್ತೆ.
4: ಇದು ಕಳೆದ ವರ್ಷ ಮೇ ಅಲ್ಲಿ ಶುರುವಾಗಿದ್ದು. ಹಾಗೂ ಇದು ಎಲ್ಲಾ ಸಾಮಾನ್ಯ ಜನರಿಗೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಸೊ ಈಗಿನ ಸರ್ಕಾರ ಹಾಗೂ ಕಾರ್ಯದರ್ಶಿಗಳು ಇದನ್ನ ಟೂರ್ ಪ್ಯಾಕೇಜ್
3: ಗೈಡೆಡ್ ಟೂರ್ ಅಂತ ಮಾಡಿ
4: ಗೈಡೆಡ್ ಟೂರ್ ಆಗಿ ಮಾಡಿ ಸೊ ನಮ್ಮಲ್ಲಿ ಬುಕ್ಕಿಂಗ್ ಆಪ್ಷನ್ ಕೂಡ ಇದೆ. ಸೊ ಪ್ರತಿ ಸ್ಲಾಟ್ ಗೆ 30 ಜನದಂತೆ ಕಳ್ಸ್ಕೊಡಕ್ಕೆ ವ್ಯವಸ್ಥೆ ಮಾಡಿದ್ದಾರೆ.
3: ಯಾವ ದಿನ ಬರ್ಬೋದು ಸರ್ ಸಾರ್ವಜನಿಕರು?
4: ಇದು ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಹಾಗೂ ಪ್ರತಿ ಭಾನುವಾರ.
3: ಓಕೆ,
4: ಇದನ್ನ ಬುಕ್ ಮಾಡಬಹುದು.
3: ಬುಕ್ ಮಾಡಬಹುದು. ಹೇಗೆ ಬುಕ್ಕಿಂಗ್ ಹೇಗಿರುತ್ತೆ ಅಂತ ಅಂದ್ರೆ ಆನ್ಲೈನೇ ಮಾಡ್ಬೇಕಾ? ಕೆಲವ್ರಿಗೆ ಆನ್ಲೈನ್ ಫೆಸಿಲಿಟೀಸ್ ಅದನ್ನ ಯೂಸ್ ಮಾಡೋದ್ ಗೊತ್ತಿರಲ್ಲ, ಅಂಥವ್ರು ಏನ್ ಮಾಡ್ಬೇಕು, ನಾನು ನೋಡ್ಬೇಕು ಅಂತ ಆಸೆ ಇರುತ್ತೆ, ಅವ್ರಿಗೇನ್ ಅವಕಾಶ?
4: ಮೇಡಮ್, ಇದು ಆನ್ಲೈನ್ ಫೆಸಿಲಿಟಿನೇ ಕೊಟ್ಟಿದ್ದೀವಿ. ಸೊ ನಮ್ಮ ವೆಬ್ಸೈಟ್ ಹೋಗಿ ಬುಕ್ ಮಾಡಬಹುದು.
3: ನಿಮ್ಮ ವೆಬ್ಸೈಟ್ ಐಡಿ ಹೇಳಿ ಸರ್.
4: www.kstdc.co.
3: www.kstdc.co ಈ ವೆಬ್ಸೈಟ್ ಹೋಗಿ
4: ಅಲ್ಲಿ ಆಕ್ಟಿವಿಟೀಸ್ ಅಂತ ಇದೆ. ಕಾಲಮ್ ಅಲ್ಲಿ ವಿಧಾನಸೌಧ ಗೈಡೆಡ್ ಟೂರ್ ಅಂತ ಇದೆ.
3: ಓಕೆ,
4: ಅಲ್ಲಿ ಮಾಡಬಹುದು.
3: ಅಲ್ಲಿ ಮಾಡಬಹುದು.
4: ಅಲ್ಲಿ ಟೈಮ್ ಮತ್ತೆ ಸ್ಲಾಟ್ಸ್ ಮೆನ್ಷನ್ ಮಾಡಿರ್ತೀವಿ, ಆ ಟೈಮ್ಗೆ ಬುಕ್ಕಿಂಗ್ ಮಾಡ್ಬೋದು.
3: ಓಕೆ, ಈಗ ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಮತ್ತು ಎಲ್ಲ ಭಾನುವಾರದಂದು. ಒಂದ್ ರೀತಿ ಟೈಮ್ ಟೇಬಲ್ ಇರುತ್ತೆ, ನೀವು ಯಾವ ಟೈಮಿಗೆ ಬರ್ತೀರಾ ಅಂತೀರಾ ಅದನ್ನ ಅವರು ಆಯ್ಕೆ ಮಾಡ್ಕೊಳ್ಬಹುದು. ಇದನ್ನ
4: ಹೊರತುಪಡಿಸಿ 90 ನಿಮಿಷ ಇರುತ್ತೆ ಒಂದು ಸ್ಲಾಟ್.
3: ಒಂದು ಸ್ಲಾಟ್ 90 ನಿಮಿಷ ವೀಕ್ಷಣೆ ಮಾಡಬಹುದು.
4: ಮತ್ತೆ ಎರಡು ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿರ್ತೀವಿ, ಕನ್ನಡ ಹಾಗೂ ಇಂಗ್ಲಿಷ್ ಅಲ್ಲಿ. ಸೊ ಇದು ಎಂಟ್ರಿ ಗೇಟ್ ಬಂದು ಗೇಟ್ ನಂಬರ್ 3 ಅಲ್ಲಿ ಇರುತ್ತೆ,
3: ಆ ಕಡೆಯಿಂದ ಎಂಟ್ರಿ ಆಗ್ಬೇಕು.
4: ಹೌದು.
3: ಫಿಸಿಕಲಿ ನಾವೇನ್ ಟಿಕೆಟ್ ತಗೊಂಡು ಬರ್ತೀವಿ ಆತರ ಏನಿಲ್ವಾ ಸರ್?
4: ಮೇಡಮ್, ಇಲ್ಲ, ಆತರ ಇಲ್ಲ. ಸೊ ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದೀವಿ. ಆನ್ಲೈನ್ ಬುಕ್ಕಿಂಗ್ ಮಾಡೋದ್ರಿಂದ ನಮ್ಗೆ ಮುಂಚೆನೆ ಗೊತ್ತಾಗ್ತದೆ ಎಷ್ಟು ಸ್ಲಾಟ್ ಬುಕ್ ಆಗ್ತದೆ, ಮತ್ತೆ ಗೈಡ್ಸ್ನು ಅದೇ ರೀತಿ ಅರೇಂಜ್ ಮಾಡ್ಬೇಕಾಗ್ತದೆ.
3: ಹೌದು.
4: ಸೊ ಗೈಡ್ಸ್ ಅವೈಲಬಿಲಿಟಿ ಮತ್ತೆ ಇದನ್ನ ನೋಡ್ಕೊಂಡು ನಾವು ಸ್ಲಾಟ್ಸ್ ಗಳನ್ನ ಓಪನ್ ಮಾಡಿರ್ತೀವಿ.
3: ಓಕೆ,
4: ಅವಾಗ ಏನಾಗ್ತದೆ ನಮ್ಗೆ ಇಷ್ಟು ಸ್ಲಾಟ್ ಅಂತ ಗೊತ್ತಾದಾಗ ಗೈಡ್ಸ್ ನ ಕಳ್ಸ್ಕೊಡಕ್ಕೂ ಈಸಿ ಆಗುತ್ತೆ. ಮತ್ತೆ ಗೇಟ್ ಅಲ್ಲೂ ಕೂಡ ಚೆಕಿಂಗ್ ಇರುತ್ತೆ, ಪೊಲೀಸ್ ಗೇಟ್ ಅಲ್ಲಿ. ಸೊ ಚೆಕಿಂಗ್ ಎಲ್ಲ ಸ್ವಲ್ಪ ಅನುಕೂಲ ಆಗಿ ನಾವು ಕಳ್ಸ್ಕೊಡ್ಬೋದು.
3: ಒಂದು ಪರ್ಸನ್ ಒಳಗೆ ಬರ್ಬೇಕಂದ್ರೆ ಈ ಗೈಡೆಡ್ ಟೂರ್ ನಲ್ಲಿ 90 ನಿಮಿಷ ವೀಕ್ಷಣೆ ಮಾಡ್ಲಿಕ್ಕೆ ಎಷ್ಟು ಪೇ ಮಾಡ್ಬೇಕು ಟಿಕೆಟ್ಗೆ?
4: ಇದು 50 ರೂಪೀಸ್, ಅಂದ್ರೆ 50 ರೂಪಾಯಿಗೆ ನಿಗದಿಪಡಿಸಲಾಗಿದೆ.
3: ಓಕೆ, ಈ ಶಾಲಾ ಮಕ್ಕಳಿಗೆ ಹೇಗೆ ಸರ್?
4: ಎಲ್ಲರಿಗೂ ಅದೇ ಇದೆ ರೇಟ್ಸ್. ಸೊ 16 ಇಯರ್ಸ್ ಅಂಡ್ ಅಬೌವ್ ಇರೋರ್ಗೆ ಚಾರ್ಜಸ್, ಬಿಲೋ 16 ಇಯರ್ಸ್ ಇದ್ರೆ ಫ್ರೀ ಇದೆ.
3: ಬಿಲೋ 16 ಇದ್ರೆ ಫ್ರೀ ಇರುತ್ತೆ.
4: ಪೇರೆಂಟ್ಸ್ ಜೊತೆ ಬಂದ್ರೆ
3: ಫ್ರೀ ಇರುತ್ತೆ. ಬಟ್ ಈಗ ನಾವು ಕೂಡ
4: ಶಾಲಾ ಮಕ್ಕಳು ಬಂದ್ರೆ ಅವ್ರಿಗೂ ಚಾರ್ಜಸ್ ಇರುತ್ತೆ ಮೇಡಮ್.
3: ಓಕೆ, ಈಗ 50 ರೂಪಾಯಿ ಕೊಡಬೇಕು, ಬುಕ್ಕಿಂಗ್ ಮಾಡಬೇಕು, ಸ್ಲಾಟ್ ಕೊಟ್ಟಿರ್ತೀವಿ, ನೀವು ಯಾವ ಟೈಮ್ನ ಆಪ್ಷನ್ ಮಾಡ್ಕೋಬಹುದು, ಮತ್ತು ಯಾವ ಲ್ಯಾಂಗ್ವೇಜಲ್ಲಿ ನೀವು ಅಲ್ಲಿ ವಿಷಯ ತಿಳ್ಕೊಳ್ಳೋಕೆ ಬಯಸ್ತೀರಾ, ಕನ್ನಡ ಅಥವಾ ಇಂಗ್ಲೀಷ್, ಅದನ್ನು ಕೂಡ ನಾವು ಆಯ್ಕೆ ಮಾಡ್ಕೊಂಡು ಬರಬಹುದು ಅಂತ ಹೇಳಿದ್ರಿ. ಒಳಗಡೆ ಬರುವಾಗ ಯಾವ ರೀತಿಯಾದಂಥ, ಯಾಕಂದರೆ ವಿಧಾನಸೌಧ ಅಂದರೆ ತುಂಬ ಈಸಿಯಾಗಿ ಬರೋಕ್ಕಾಗಲ್ಲ, ತುಂಬ ಭದ್ರತೆ ಇರುತ್ತೆ, ಹಾಗಾಗಿ ಭದ್ರತೆ ವಿಷಯದಲ್ಲಿ ಹೇಗೆ ನೀವು ನಿಯಮಗಳನ್ನು ನಾವು ಪಾಲಿಸಬೇಕು, ಯಾವ್ಯಾವ ನಿಯಮಗಳಿದೆ ಒಳಗೆ, ನಂತರ ನಾವಲ್ಲಿ ಏನೇನು ನೋಡಬಹುದು ಇವೆಲ್ಲವನ್ನ ತಿಳ್ಕೊಳ್ಳೋಣ. ಮತ್ತಷ್ಟು ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆಯಾಗಿರಿ ಸರ್. ಇದೀಗ ಒಂದು ಹಾಡು ಪ್ರಸಾರ ಆಗುತ್ತೆ, ಕೇಳ್ತಾರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ನಮ್ಮಳಿ ಹಳೆ ಪುರದೊಳಗೆ ಶ್ರೀ ಅಣ್ಣಮ್ಮಳಿ ಹಳೆ ಪುರದೊಳಗೆ ಶೃಂಗಾರದ ಪುರ ತಾಯ್ನಾಡೆನಿಸಿದೆ ಕನ್ನಡ ಮಾತೆಯ ದಯದೊಳಗೆ ಪುರ ಬೆಂಗಳೂರನ್ನು ತಿರುಗಿ ನೋಡಿ ಘನ ತಮಾಷ ಬಂಗ್ಲೆಯ ವೈಯಾರ ಗುರುತರ ಠಾರ ಕಚೇರಿ ಹೈಕೋರ್ಟ್ ಕಬ್ಬನ್ ಪಾರ್ಕಿದ ಪ್ರಭೆ ಪೂರ ಪರ ಕನ್ನಡಿಗರ ವೈಖರಿ ನೋಡಿರು ವಿಧಾನಸೌಧದಿ ಕಣ್ಣಾರ ಬೆಳೆಯುವ ಮೈಸೂರು ರಾಜ್ಯಪಾಲರ ರಾಜ ಮಹಾಲಿ

0: ಕರಗ ಶಕ್ತಿ ಗೀತೆ ಚಿತ್ರದಿಂದ ಗೀತೆ ಮೂಡಿ ಬಂತು. ಬೆಂಗಳೂರು ನಗರ ಏನೆಲ್ಲ ಇದೆ ಬೆಂಗಳೂರು ನಗರದಲ್ಲಿ ಅಂತ ಹಾಡ್ತಾ ಇದ್ರು ಜಿ ಕೆ ವೆಂಕಟೇಶ್ ಅವರ. ಸಂಗೀತ ಸಂಯೋಜನೆ ಕೂರ ಸೀತಾರಾಮ್ ಶಾಸ್ತ್ರಿ ಅವರ, ಸಾಹಿತ್ಯ ರಚನೆ. ವಿಧಾನಸೌಧ ನೋಡೋದಕ್ಕೆ KSTDCಯಿಂದ, ಪ್ರವಾಸೋದ್ಯಮ ಇಲಾಖೆಯಿಂದ ಗೈಡೆಡ್ ಟೂರ್ ಮಾಡಿದರೆ ಆನ್ಲೈನಲ್ಲಿ ಬುಕಿಂಗ್ ಮಾಡ್ಕೋಬೇಕು. ಪರ್ ಪರ್ಸನ್ಗೆ 50 ರೂಪಾಯಿ ಇರುತ್ತೆ ಟಿಕೆಟ್ ದರ. ಹಾಗೂ ಮಕ್ಕಳಿಗೆ ಅಂದರೆ 16 ವರ್ಷದಿಂದ ಒಳಗಿನ ಮಕ್ಕಳಿಗೆ ಉಚಿತ ಇರುತ್ತೆ. ಗೇಟ್ ನಂಬರ್ 3 ಎಂಟ್ರಿ ಪಡಿಬೇಕು ಅಂತ ಹೇಳ್ತಾ ಇದ್ರು. ಸರ್, ಈಗ ನಾವು ಆನ್ಲೈನಲ್ಲಿ ಬುಕ್ ಮಾಡಿರ್ತೀವಿ, ಗೇಟ್ ನಂಬರ್ 3 ಹತ್ರ ಬಂದಿರ್ತೀವಿ, ಈಗ ತಪಾಸಣೆ ವೇಳೆ ನಾವೇನಾದರೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಾರ ತೋರಿಸ್ಬೇಕಾಗಿರುತ್ತಾ? ಅಲ್ಲಿ ಭದ್ರತೆ ಮತ್ತು ತಪಾಸಣೆನ ನಿಯಮಗಳನ್ನ ನಾವು ಹೇಗೆ ಪಾಲಿಸಬೇಕಾಗತ್ತೆ?
1: ಹೌದು ಮೇಡಮ್, ಅಲ್ಲಿ ಚೆಕಿಂಗ್ ಟೈಮ್ ಅಲ್ಲಿ ಪೊಲೀಸ್ ಅವರು ಆಧಾರ್ ಕಾರ್ಡ್ ಕೇಳ್ತಾರೆ. ಒರಿಜಿನಲ್ ಆಧಾರ್ ಕಾರ್ಡ್ ಅವರು ತಂದಿಲ್ಲ ಅಂದ್ರೆ ಅವ್ರದ್ದು ಒಂದು ಕಾಪಿ ಮೊಬೈಲ್ ಅಲ್ಲಿ ಇದ್ರು ಕೂಡ ಪರವಾಗಿಲ್ಲ, ಅದನ್ನ ಕೂಡ ತೋರಿಸ್ಬಿಟ್ರೆ ಅಲೋ ಮಾಡ್ತಾರೆ.
0: ಆಧಾರ್ ಹೊರತುಪಡಿಸಿ ಬೇರೆ ಯಾವ್ದೇ ಐಡಿ ಕಾರ್ಡ್ ತೋರಿಸಬಹುದಾ?
1: ಇಲ್ಲ, ಆಧಾರ್ ಕಾರ್ಡ್ ಬೇಕಾಗ್ತದೆ.
0: ಓಕೆ, ಒರಿಜಿನಲ್ ಆಧಾರ್ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಇದ್ರೆ ತೋರಿಸಬಹುದು ಅಷ್ಟೇ. ಹಾ, ಮಕ್ಕಳು
1: ನಂತರ ಅವರು ಚೆಕಿಂಗ್ ಮಾಡ್ತಾರೆ. ಸೊ ಅಲ್ಲಿ ಯಾವ್ದೇ ರೀತಿ ಎಕ್ವಿಪ್ಮೆಂಟ್ಸ್ ಲೈಕ್ ಮೆಟಲ್ ಡಿಟೆಕ್ಷನ್ ಈ ತರದೆಲ್ಲ ಚೆಕಿಂಗ್ ಮಾಡಿ ಅವರು ಅಲೌ ಮಾಡ್ತಾರೆ. ಅವ್ರದ್ದು ಪ್ರೊಸೀಜರ್ ಇರುತ್ತೆ ಅವ್ರದ್ದು, ಸೊ ಅದ್ರ ಪ್ರಕಾರ ಚೆಕ್ ಮಾಡಿ ಕಳ್ಸ್ಕೊಡ್ತಾರೆ.
0: ತುಂಬಾ ದೊಡ್ಡ ದೊಡ್ಡ ಲಗೇಜ್ ಬ್ಯಾಗ್ಸ್ ಎಲ್ಲ ತರ ಹೋಗಿಲ್ಲ ಅಂತ ಹೇಳ್ತಿದ್ರು.
1: ಇಲ್ಲ ಸರ್, ಹೌದು, ಅದೆಲ್ಲ ಇಡಕ್ಕೆ ಮತ್ತೆ ಕ್ಯಾರಿ ಮಾಡೋದಕ್ಕೆ ಫೆಸಿಲಿಟಿ ಇರೋದಿಲ್ಲ, ಮತ್ತೆ ಅದು ಲಾಕರ್ ಕೂಡ ಇರೋದಿಲ್ಲಲ್ಲ. ಸೊ ಹಾಗಾಗಿ ಮತ್ತೆ ರಜಾ ದಿನ ಇರೋದ್ರಿಂದ ಸೊ ಅವರು ವಿತೌಟ್ ಲಗೇಜ್ ಬಂದ್ರೆ ಈಸಿಯಾಗಿ ಹೋಗ್ಬೋದು.
0: ಶಾಲಾ ಮಕ್ಕಳಿಗೆ ಮತ್ತು 16 ವರ್ಷದಿಂದ ಒಳಗಿನ ಮಕ್ಕಳಿಗೆ ಫ್ರೀ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಅವರು ಯಾವ ಐಡಿಯನ್ನ ತೋರಿಸಬೇಕಾಗಿರುತ್ತೆ? ಹೇಗೆ ಅವರಿಗೆ ಫ್ರೀ ಎಂಟ್ರಿ ಕೊಡ್ತೀರಾ?
1: ಶಾಲಾ ಮಕ್ಕಳಿಗೆ ಫ್ರೀ ಇರೋದಿಲ್ಲ, ಸೊ ಅವ್ರಿಗೂ ಕೂಡ ಚಾರ್ಜಸ್ ಇರುತ್ತೆ. ತಂದೆ ತಾಯಿ ಅಥವಾ ಗಾರ್ಡಿಯನ್ ಜೊತೆ ಬಂದಿರೋರ ಜೊತೆ 16 ವರ್ಷ ಕೆಳಪಟ್ಟವ್ರಿಗೆ ಮಾತ್ರ ಫ್ರೀ ಇರುತ್ತೆ.
0: ಶಾಲಾ ಮಕ್ಕಳು ಬಂದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕಂತಾನೆ, ಟಿಕೆಟ್ ದರ
1: ಕೊಡ್ಬೇಕಾಗ್ತದೆ. ಹೌದು.
0: ಓಕೆ, ಇದು ಹೆಂಗೆ ಸರ್ ವ್ಯತ್ಯಾಸ, ಯಾಕೆ ಹೀಗೆ ಮಾಡಿದ್ರಿ ಅಂತ?
1: ಈಗ ಪೇರೆಂಟ್ಸ್ ಜೊತೆ ಒಂದಿಬ್ರು ಮಕ್ಕಳು ಬಂದಿರ್ತಾರೆ, ಅವ್ರು ಬಿಲೋ 16 ಇಯರ್ಸ್ ಇದ್ರೆ ಸೊ ಅವ್ರಿಗೆ ಮಾತ್ರ ಮಾಡ್ಕೊಡ್ತೀವಿ. ಸೊ ಇನ್ನು ಇದು ಒಂದು ಎಜುಕೇಶನ್ ಪರ್ಪಸ್ಗೂ ಆಗುತ್ತೆ, ಸೊ ಹಾಗಾಗಿ ಇದು ಚಾರ್ಜಸ್ ಇರುತ್ತೆ.
0: ಓಕೆ,
1: ಶಾಲಾ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಅಂದ್ರೆ ಲೈಕ್ ಅಬೌವ್ 13-14 ಇಯರ್ಸ್ ಇರೋರ್ಗೆನೆ ಇದ್ರದ್ದು ಎಕ್ಸ್ಪ್ಲನೇಷನ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ.
0: ಓಕೆ, ಎರಡು ಭಾಷೆಗಳಲ್ಲಿ ಗೈಡ್ ಮಾಡ್ತಾರೆ ಅಂತ ಹೇಳ್ತಿದ್ರಿ. ಒಳಗೆ ಈಗ ಗೇಟ್ ನಂಬರ್ ಎಂಟ್ರಿ ತಗೊಂಡಿದೀವಿ, ತಪಾಸಣೆ ಆಗಿದೆ, ಒಳಗೆ ಬಂದ ನಂತರ ಯಾವ್ಯಾವ ಸ್ಥಳಗಳನ್ನ ನಾವು ನೋಡಬಹುದು ಸರ್ ಸಾರ್ವಜನಿಕರು?
1: ಒಳಗಡೆ ಎಂಟ್ರೆನ್ಸ್ ಇಂದ ಅವರು ಗೈಡ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಸೊ ಎಂಟ್ರೆನ್ಸ್ ಇಂದ ಅವರು ಪ್ರತಿ ಒಂದು ಸ್ಟೋರಿನೂ ಹೇಳ್ಕೊಂಡು ಹೋಗ್ತಾರೆ. ಲೈಕ್ ಫೌಂಡೇಶನ್ ಸ್ಟೋನು, ಮತ್ತೆ ಬ್ಯಾಂಕ್ವೆಟ್ ಹಾಲ್ದು, ಮತ್ತೆ ಅಲ್ಲಿ ಸ್ಯಾಂಡಲ್ವುಡ್ ಮಾಡೆಲ್ ಇದೆ ವಿಧಾನಸೌಧ, ಅದು ಸೊ ಅದನ್ನೆಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಪ್ರತಿ ಒಂದನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದು ನೋಡ್ಬೋದು, ಲೆಜಿಸ್ಲೇಟಿವ್ ಕೌನ್ಸಿಲ್ ಇರುತ್ತೆ, ಮತ್ತೆ ಅಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇದೆ, ಅದನ್ನ ನೋಡ್ಬೋದು, ಮತ್ತೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಇದೆ, ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚ್ಯೂ, ಸೊ ಬಸವೇಶ್ವರ ಸ್ಟ್ಯಾಚ್ಯೂ, ನೃಪತುಂಗ ಕೆಂಪೇಗೌಡ ಅವ್ರದ್ದು ಸ್ಟ್ಯಾಚ್ಯೂ ಇದೆ. ಸೊ ಈ ತರ ಸ್ಟ್ಯಾಚ್ಯೂಸ್ ಎಲ್ಲ ನೋಡ್ಕೊಂಡು ಅವರು ಎಕ್ಸ್ಪ್ಲೈನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಒಳಗೆ.
0: ಓಕೆ, ಈಗ ಒಂದು ಕುಟುಂಬದಲ್ಲಿ 6 ಜನ ಬರ್ತಿದೀವಿ ಅಂದ್ರೆ ಒಬ್ಬೊಬ್ರು ಒಂದೊಂದು ಟಿಕೆಟ್ ತಗೋಬೇಕು ಅಂದ್ರೆ ಒಬ್ಬೊಬ್ರಿಗೂ 50-50 ರೂಪಾಯಿ ಇರುತ್ತೆ. ಒಬ್ಬರೇ ಪರ್ಸನ್ ತನ್ನ ಫ್ಯಾಮಿಲಿಯ ಫುಲ್ ಮೆಂಬರ್ಸ್ನ ಅಲ್ಲಿ ಬುಕ್ ಮಾಡಬಹುದು. ಎಂಟ್ರಿಯಲ್ಲಿ ಪ್ರತಿ ಪರ್ಸನ್ ಕೂಡ ತಮ್ಮ ಐಡಿಯನ್ನ ತೋರಿಸಬೇಕಾಗತ್ತೆ.
1: ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿರ್ತಾರೆ, ಆಧಾರ್ ಕಾರ್ಡ್ ನಂಬರ್ ಕ್ಯಾರಿ ಮಾಡಬೇಕು.
0: ಓಕೆ, ಈ ಯೋಜನೆ ಕಳೆದ ವರ್ಷ ಮೇ ನಲ್ಲಿ ಆರಂಭ ಆಗಿತ್ತು ಅಂದ್ರೆ ಈಗ ಆನಿವರ್ಸರಿ ಸಂಭ್ರಮದಲ್ಲಿ ಇದೆ ಹಂಗಾರೆ ಈ ಗೈಡೆಡ್ ಟೂರ್ ಪ್ಲಾನ್ ಆಲೋಚನೆ ಬಂದಿದೆ ಯಾವ ಕಾರಣಕ್ಕೆ ಹೇಗೆ ಸರ್ ಅಂತ?
1: ಮೇಡಮ್, ಇದು ಮಿನಿಸ್ಟರ್ಸ್ ಡಿಸೈಡ್ ಮಾಡಿ ತಗೊಂಡೋಗಿರೋದು. ಸೊ ಅವರ ಗೈಡೆನ್ಸ್ ಮುಖಾಂತರ ಈ ತರ ಒಂದು ಯೋಜನೆ ಮಾಡಿ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ರು ನಮ್ಗೆ.
0: ಓಕೆ,
1: ಸೊ ಹಾಗಾಗಿ ಪ್ರವಾಸೋದ್ಯಮ ಇಲಾಖೆಗೆ ಕೊಟ್ಟಿರೋದ್ರಿಂದ ನಾವು ಗೈಡ್ಸ್ನೆಲ್ಲ ಸೆಲೆಕ್ಟ್ ಮಾಡಿ ಗೈಡ್ಸ್ ಗೆ ಟ್ರೈನಿಂಗ್ ಕೂಡ ಕೊಟ್ಟು ಈ ಕಾರ್ಯಕ್ರಮವನ್ನ ಸಾಗಿಸಿದೀವಿ.
0: ಕಳೆದ 1 ವರ್ಷದ ಹಿಂದೆ ಆರಂಭವಾಗಿರೋ ಈ ಯೋಜನೆಗೆ ಪಬ್ಲಿಕ್ಸ್ ಇಂದ

0: ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಮಾಹಿತಿ ಅವರಿಗೆ ಹೇಗೆ ತಿಳಿತಾ ಇದೆ, ಜನ ಹೇಗೆ ಬರ್ತಾ ಇದ್ರೆ, ವಾರದಿಂದ ವಾರಕ್ಕೆ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ, ಹೇಗೆ ಸರ್?
1: ಇದು ಪಬ್ಲಿಕ್ ಇಂದ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಈಗ ಇದ್ರು ಸುಮಾರು ಜನಕ್ಕೆ ಒಂದು ಇನ್ಫಾರ್ಮೇಟಿವ್ ಆಗಿ ಸಿಗ್ತಾ ಇದೆ. ಸುಮಾರು ಜನ ಪಬ್ಲಿಕ್ಸ್ ಅವ್ರಿಗೆ ಬರೀ ವಿಧಾನಸೌಧ ಹೊರಗಡೆಯಿಂದ ಅಷ್ಟೇ ನೋಡಕ್ಕೆ ಅವಕಾಶ ಸಿಗ್ತಾ ಇತ್ತು. ಮತ್ತೆ ಹೊರಗಡೆಯಿಂದ ಮಾತ್ರ ಫೋಟೋ ತಗೊಂತಿದ್ರು, ಮತ್ತೆ ಹಾಗೆ ದಾರಿಲಿ ಹೋಗಾಗ ನೋಡ್ಕೊಂಡು ಹೊರಟೋಗ್ಬಿಡ್ತಾ ಇದ್ರು. ಬಟ್ ಈ ಒಂದು ಅವಕಾಶದಿಂದ ಸುಮಾರು ಜನಕ್ಕೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಆ ವಿಧಾನಸೌಧ ಕಟ್ಟಡದ ಬಗ್ಗೆ ಆ ಇನ್ಫಾರ್ಮೇಶನ್ ಇರೋದ್ರಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಹಾಗೂ ಇದನ್ನ ನಮ್ಮ ವೆಬ್ಸೈಟ್ ಇಂದ ಬುಕ್ ಮಾಡ್ತಿರೋದ್ರಿಂದ ಪ್ರತಿ ವಾರ ಎಲ್ಲಾ ಸ್ಲಾಟ್ ಅನ್ನು ಬುಕ್ ಆಗ್ತಾ ಇದೆ ಇನ್ ಅಡ್ವಾನ್ಸ್.
0: ಓಕೆ, ಪ್ರತಿಯೊಂದು ಸ್ಲಾಟ್ ಅಂದ್ರೆ 90 ನಿಮಿಷದ ಅವಧಿಯೊಳಗೆ ಒನ್ ಟೀಮ್ ತಗೊಂಡೋಗ್ತಿದ್ದೀರಾ, ಒಂದು ಸ್ಲಾಟ್ ಇದೆ ಅಂದ್ರೆ ಗರಿಷ್ಠ ಎಷ್ಟು ಜನ ಇರ್ತಾರೆ ಸರ್?
1: ಮೇಡಮ್, ಇದು ಡಿಪೆಂಡಿಂಗ್ ಆನ್ ಗೈಡ್ಸ್. ಅವ್ರಿಗೆ ಮೈಕ್ ಮತ್ತೆ ಸ್ಪೀಕರ್ ಕೊಟ್ಟಿರ್ತಾರೆ, ಸಣ್ಣದಾಗಿ ಆಡಿಯಬಲ್ ಇರುತ್ತೆ. ಗ್ರೂಪ್ಸ್ ಎಲ್ಲ ಬಂದಾಗ ಅವ್ರಿಗೆ ಒಂದ್ ಗ್ರೂಪ್ ಅಲ್ಲಿ ಹೋಗ್ಬೇಕಾಗ್ತದೆ. ಆಯ್ತರ ಇದು ಸ್ಕೂಲ್ ಕಾಲೇಜ್ ಗ್ರೂಪ್ ಆದ್ರೂ ಆಗ್ಬೋದು ಅಥವಾ ಫ್ಯಾಮಿಲಿ ಗ್ರೂಪ್ಸ್ ಆಗ್ಬೋದು, ಅವ್ರಿಗೆ ಒಂದ್ ಗ್ರೂಪ್ ಅಲ್ಲೇ ಹೋಗ್ಬೇಕಾಗ್ತದೆ. ಅಂತ ಟೈಮಲ್ಲಿ ಒಂದು 60 ಜನ ತನಕ ಹೋಗ್ತಾರೆ.
0: ಓಕೆ, ಗರಿಷ್ಠ 60 ಜನದ ಒಂದು ಟೀಮ್ ಅಥವಾ ಆ ಸ್ಲಾಟ್ ಇರುತ್ತೆ ಅಂತ. ನಾವು ಒಳಗಡೆ ಮೊಬೈಲ್ ತಗೊಂಡೆಲ್ಲ ಹೋಗಿ ಫೋಟೋ ತೆಕ್ಕೋಬಹುದಾ ಸರ್?
1: ಮೊಬೈಲ್ ತಗೊಂಡ್ ಹೋಗ್ಬೋದು, ಬಟ್ ಅಸೆಂಬ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮೊಬೈಲ್ ತಗೊಂಡ್ ಹೋಗಂಗಿಲ್ಲ, ಅಲ್ಲಿ ಒಂದು ಜಾಗದಲ್ಲಿ ಇಡಬೇಕಾಗ್ತದೆ. ಸೊ ಅದು ಯಾವ್ದೇ ರೀತಿ ಅಲ್ಲಿ ಒಳಗಡೆ ಫೋಟೋ ತೆಗಿಯಕ್ಕೆ ಅವಕಾಶ ಇರುತ್ತಲ್ಲ.
0: ಓಕೆ, ಹಾಗೇನಾದ್ರು ತೆಗೆದ್ಬಿಟ್ರೆ ದಂಡ ಹಾಕ್ತೀರಾ ಅನ್ಸುತ್ತೆ?
1: ದಂಡ ಅದು ನಮ್ ಕಡೆಯಿಂದ ಹಾಕೋದಿಲ್ಲ, ಅದು ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ
0: ಅಲ್ಲಿ,
1: ಅವ್ರ ಕಡೆಯಿಂದ ಆಕ್ಷನ್ ತಗೋತಾರೆ.
0: ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಮಾಹಿತಿನ ಹಂಚ್ಕೊಂಡ್ರಿ. ನಮ್ಮ ಜನರಿಗೆ ಈ ಮೂಲಕ ನಮ್ಮ ರೇಡಿಯೋ ಮೂಲಕ ಕೂಡ ಈಗ ಮಾಹಿತಿ ಸಿಕ್ಕಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ವಿಧಾನಸೌಧದ ಇತಿಹಾಸ, ಹಿನ್ನೆಲೆ ಮತ್ತು ಮಹತ್ವ, ಅಲ್ಲಿರ್ತಕ್ಕಂಥ ವಿಶೇಷಗಳನ್ನ ತಿಳ್ಕೊಳ್ಳೋಕೆ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ನಮ್ಮ ಜೊತೆ ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.
1: ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ನಲ್ಲಿ ತಿಳ್ಕೊಂಡ್ರಲ್ಲ ವಿಧಾನಸೌಧದ ಗೈಡೆಡ್ ಟೂರ್ ಬಗ್ಗೆ. ನಿಮಗೂ ಏನಾರ ಇಂಟ್ರೆಸ್ಟ್ ಇದ್ರೆ ನೋಡಿ, ಆ ಕಡೆ ಧಾವಿಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದಿಂದ ವಾಣಿಜ್ಯ ಎಲ್ಪಿಜಿ ಅಡುಗೆ ಅನಿಲ ದರದಲ್ಲಿ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕ್ರೀಡಾ ಕ್ಷೇತ್ರದ ಬಲವರ್ಧನೆಗೆ ಕೇಂದ್ರದಿಂದ ಎಲ್ಲ ರೀತಿಯ ನೆರವು, ಡಾ ಮನ್ಸುಖ್ ಮಾಂಡವೀಯ. ಜಾಗತಿಕ ತಾಪಮಾನ ಏರಿಕೆ ತಡೆಗೆ ಮರಗಳ ಸಂರಕ್ಷಣೆ ಅಗತ್ಯ, ಸಚಿವ ಈಶ್ವರ್ ಖಂಡ್ರೆ. ಬಿಎಸ್ಎನ್ಎಲ್ ಸುಧಾರಣೆಗೆ ಹೆಚ್ಚಿನ ಆದ್ಯತೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತ ಹಾಗೂ ಯುದ್ಧದ ಸನ್ನಿವೇಶಗಳಿಂದಾಗಿ ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ದರದಲ್ಲಿ ಏರಿಕೆಯಾಗಿದೆಯೇ ಹೊರತು ಇದರಲ್ಲಿ ಸರ್ಕಾರದ ಪಾತ್ರವಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆಯನ್ನು ತೈಲ ಕಂಪನಿಗಳೇ ನಿರ್ಧರಿಸುತ್ತವೆ. ಈ ಹಿಂದೆ ಯುಪಿಎ ಸರ್ಕಾರವಿದ್ದಾಗಲೇ ಬೆಲೆ ನಿರ್ಧಾರದ ಪ್ರಕ್ರಿಯೆಯನ್ನು ಉದಾರೀಕರಣಗೊಳಿಸಲಾಗಿತ್ತು. ಹಾಗಾಗಿ ಮಾರುಕಟ್ಟೆಯ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ದರಗಳು ನಿಗದಿಯಾಗುತ್ತವೆ ಎಂದರು. ಭಾರತವು ತನ್ನ ಅಗತ್ಯದ ಶೇಕಡಾ 50% ಅಡುಗೆ ಅನಿಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಯುದ್ಧಗಳಿಂದಾಗಿ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಅನಿಲ ಪೂರೈಕೆಯಾಗುತ್ತಿದ್ದು ಅಲ್ಲಿನ ಅಸ್ಥಿರತೆಯು ಬೆಲೆಯ ಮೇಲೆ ಪ್ರಭಾವ ಬೀರಿದೆ. ಜಾಗತಿಕವಾಗಿ ಬೆಲೆ ಇಳಿಕೆಯಾದ ತಕ್ಷಣ ದೇಶೀಯವಾಗಿಯೂ ದರ ತಗ್ಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ದೇಶದ ಇಂಧನ ಭದ್ರತೆಯನ್ನು ಕಾಪಾಡಲು ಮತ್ತು ಆಮದು ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸರ್ಕಾರವು ದೇಶೀಯ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದು ಅವರು ಪುನರುಚ್ಚರಿಸಿದರು.
1: ಈ ಸಮಸ್ಯೆಗಳ ಮಧ್ಯನೇ ನಾವು ಡೊಮೆಸ್ಟಿಕ್ ಉತ್ಪನ್ನವನ್ನು ಜಾಸ್ತಿ ಮಾಡಿ, ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ನಮ್ಮ ಸಂಪೂರ್ಣ ಪ್ರಯತ್ನ ಇದರಲ್ಲಿ ನಡೀತಾ ಇದೆ. ಆದರೆ ಇದು ಹೊರತುಪಡಿಸಿಯೂ ಸಹಿತ 50% ಇವತ್ತಿಗೂ ನಮ್ದು ಇಂಪೋರ್ಟ್ ಡಿಪೆಂಡೆನ್ಸ್ ಇರೋದ್ರಿಂದ ಸಹಜವಾಗಿ ಕಮರ್ಷಿಯಲ್ ಬೆಲೆಯನ್ನು ಇವತ್ತು ಕಂಪ್ನಿಗಳು ಏರಿಸಿದ್ದಾವೆ. ಯಾವಾಗ ಮತ್ತೆ ಪುನಃ ಯುದ್ಧದಿಂದ ಸರಿಯಾದ ಸ್ಥಿತಿ ನಿರ್ಮಾಣ ಆಗ್ತದೆ, ಆವಾಗ ಜಾಗತಿಕ ಮಟ್ಟದಲ್ಲಿ ಪ್ರೈಸ್ಗಳು ಕಮ್ಮಿ ಆದಾಗ ಪುನಃ ಕಮ್ಮಿ ಮಾಡ್ತದೆ. ಸರ್ಕಾರ ಇಲ್ಲಿವರೆಗೆ ನಾವು ಭಾಳ ಪ್ರಯತ್ನಪೂರ್ವಕವಾಗಿ ಡೊಮೆಸ್ಟಿಕ್ ಗ್ಯಾಸು, ಪೆಟ್ರೋಲು, ಡೀಸೆಲ್ಗಳನ್ನು ಸಾಧ್ಯವಷ್ಟು ಮಟ್ಟಿಗೆ ನಾವು ಅದನ್ನು ಕಂಟ್ರೋಲ್ದಲ್ಲಿ ಇಟ್ಟಿದ್ದೆವು.
0: ಕೊಡಗಿನಲ್ಲಿ ಕ್ರೀಡಾ ಬೆಳವಣಿಗೆಯ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಹಕಾರ ನೀಡಲು ಬದ್ಧವಾಗಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಘೋಷಿಸಿದ್ದಾರೆ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಆಯೋಜಿಸಿರುವ 26ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದ ವೇಳೆ ಮಾತನಾಡಿದ ಅವರು, ಕೊಡಗಿನಲ್ಲಿ ಹಾಕಿ ಅಕಾಡೆಮಿ ಸ್ಥಾಪನೆಗೆ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದರು. ಗ್ರಾಮೀಣ ಪ್ರದೇಶ ಸೇರಿದಂತೆ ದೇಶಾದ್ಯಂತ ಕ್ರೀಡಾ ಪ್ರತಿಭೆಗಳನ್ನು ಬೆಳಕಿಗೆ ತರುವಲ್ಲಿ ಎಲ್ಲರೂ ಒಗ್ಗೂಡಬೇಕು ಎಂದು ಕರೆ ನೀಡಿದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ, ಭಾರತದ ಕ್ರೀಡಾ ಕ್ಷೇತ್ರಕ್ಕೆ ಕೊಡಗಿನ ಕೊಡುಗೆ ಅಪಾರವಾಗಿದೆ. ಕೊಡಗು ಜಿಲ್ಲೆಯ ಬಾಡಗ ಗ್ರಾಮದಲ್ಲಿ 12 ಎಕರೆ ಜಾಗದಲ್ಲಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಕ್ರೀಡಾ ಸಂಕೀರ್ಣಕ್ಕೆ ಕೇಂದ್ರ ಕ್ರೀಡಾ ಇಲಾಖೆಯಿಂದ ಸೂಕ್ತ ಅನುದಾನ ನೀಡುವಂತೆ ಕೋರಿದರು. ಸಂಸದ ಯದುವೀರ್ ಒಡೆಯರ್, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಎ ಬೋಪಣ್ಣ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ತಾಪಮಾನ ಏರಿಕೆಗೆ ವೃಕ್ಷ ಸಂವರ್ಧನೆ ಸಂರಕ್ಷಣೆಯೇ ಮಾರ್ಗವಾಗಿದ್ದು, ಹಸಿರು ಹೊದಿಕೆ ಹೆಚ್ಚಿಸುವಂತೆ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ

0: ಜಿಲ್ಲೆಯ ಮದ್ದೂರಿನಲ್ಲಿ ಜಿಲ್ಲಾ ಅರಣ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಜಿಲ್ಲೆಯ 7 ವಲಯಗಳಲ್ಲಿರುವ ನರ್ಸರಿಗಳಲ್ಲಿ ತೇಗ, ಶ್ರೀಗಂಧ, ಹೊನ್ನೆ ಮತ್ತಿತರ ಸಸಿಗಳನ್ನು ಬೆಳೆಸಿ ರೈತರಿಗೆ ವಿತರಿಸಬೇಕು ಎಂದರು. ಜಿಲ್ಲೆಯ ಹಲವೆಡೆ ಚಿರತೆಗಳ ಸಮಸ್ಯೆ ಪರಿಹಾರಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಕಾಡಂಚಿನ ಗ್ರಾಮದ ಜನರೊಂದಿಗೆ ಸೌಹಾರ್ದ ಸಂಬಂಧ ಬೆಳೆಸಿಕೊಂಡು ಕಾಡ್ಗಿಚ್ಚು, ಕಳ್ಳಬೇಟೆ ಮತ್ತಿತರ ಅಪರಾಧ ತಡೆಗಟ್ಟಬೇಕು ಎಂದು ಸೂಚಿಸಿದರು. ಕಾಡಂಚಿನಲ್ಲಿರುವ ಪಟ್ಟಾ ಜಮೀನು, ಸರ್ಕಾರಿ ಜಾಗದಲ್ಲಿ ಬೆಳೆದಿರುವ ಶ್ರೀಗಂಧ, ರಕ್ತಚಂದನ, ಬೀಟೆ ಮತ್ತು ತೇಗದ ಮರಗಳ ಜಿಯೋಟ್ಯಾಗ್ ಮಾಡುವ ಮೂಲಕ ಯಾವುದೇ ಬೆಲೆ ಬಾಳುವ ವೃಕ್ಷ ಕಳುವಾಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಈ ತಿಂಗಳಲ್ಲೇ ರೈಲ್ವೆ ಬ್ಯಾರಿಕೇಡ್, ಆನೆ ಕಂದಕ ಹಾಗೂ ಸೌರಬೇಲಿ ನಿರ್ಮಾಣ ಕುರಿತಂತೆ ಸಭೆ ನಡೆಸುವುದಾಗಿಯೂ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಹೈಕೋರ್ಟ್ ಸಂಚಾರಿ ಹಾಗೂ ಖಾಯಂ ಪೀಠ ಸ್ಥಾಪನೆಗೆ ಸ್ಥಳ ಪರಿಶೀಲಿಸಲು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಶೀಘ್ರವೇ ಮಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳನ್ನು ಒಳಗೊಂಡು ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಯಾಗಬೇಕೆಂದು ಸತತವಾಗಿ ಹೋರಾಟ ಮಾಡುತ್ತಿದ್ದು ಇದೀಗ ಬೇಡಿಕೆ ಈಡೇರುವ ಹಂತಕ್ಕೆ ತಲುಪಿದೆ ಎಂದರು. ನಗರದ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸಲು ಅಗತ್ಯವಿರುವ ಮೂಲಸೌಕರ್ಯಗಳನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪರಿಶೀಲಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಎಸ್ಎನ್ಎಲ್ ಸುಧಾರಣೆ ಹಾಗೂ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಪ್ರಥಮ ಆದ್ಯತೆ ನೀಡಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಬಾಳಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಬಿಎಸ್ಎನ್ಎಲ್ ಟವರ್ ಉದ್ಘಾಟಿಸಿ ಮಾತನಾಡಿದ ಅವರು, ಟವರ್ಗಳಲ್ಲಿ ಬಳಸಲ್ಪಡುವ ಎಲ್ಲ ತಂತ್ರಜ್ಞಾನಗಳನ್ನು ದೇಶೀಯವಾಗಿಯೇ ಸಿದ್ಧಪಡಿಸಲಾಗಿದೆ ಎಂದರು. ಬಿಎಸ್ಎನ್ಎಲ್ ನೆಟ್ವರ್ಕ್ ಖಾಸಗಿ ಕಂಪನಿಗಳೊಂದಿಗೆ ಗುಣಮಟ್ಟದ ಸೇವೆಯಲ್ಲಿ ಉತ್ತಮ ಪೈಪೋಟಿ ನೀಡಲಾರಂಭಿಸಿದ್ದು, ಕಡಿಮೆ ಕೈಗೆಟುಕುವ ದರದಲ್ಲಿ ಸೇವೆಗಳು ಲಭ್ಯವಾಗುತ್ತಿರುವುದರಿಂದ ದೇಶದಲ್ಲಿ ಈಗ ಗ್ರಾಹಕರ ಸಂಖ್ಯೆ ವೃದ್ಧಿಸಲಾರಂಭಿಸಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗಗಳಲ್ಲೂ ಆನ್ಲೈನ್ ಶಿಕ್ಷಣ, ಬ್ಯಾಂಕಿಂಗ್, ಸರ್ಕಾರಿ ಯೋಜನೆಗಳಿಗೆ ನೋಂದಣಿ ಮುಂತಾದವುಗಳಿಗಾಗಿ ಬೇಕಾಗಿರುವ ಸ್ಥಿರವಾದ 4G ಸಂಪರ್ಕ ಸೌಲಭ್ಯಗಳನ್ನು ನೀಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯಲ್ಲಿನ ಹಳೆಯ 250 ಟವರ್ಗಳಲ್ಲಿ 163 ಟವರ್ಗಳನ್ನು 4G ಪರಿವರ್ತಿಸಿ ಮೇಲ್ದರ್ಜೆಗೇರಿಸಲಾಗಿದೆ. ಹೊಸ 199 ಟವರ್ಗಳೆಲ್ಲವೂ 4G ವೇಗದಲ್ಲಿ ಸೇವೆ ನೀಡುತ್ತಿವೆ. ಜಿಲ್ಲೆಯ ಜನರ ಬೇಡಿಕೆಯಂತೆ ಹೊಸದಾಗಿ 75 ಟವರ್ಗಳ ಸ್ಥಾಪನೆಗೆ ಕೇಂದ್ರ ಸಚಿವರು ಮಂಜೂರಾತಿ ನೀಡಿದ್ದು, ಈ ಟವರ್ಗಳ ಸ್ಥಾಪನೆಗಾಗಿ ಸ್ಥಳ ಪರಿಶೀಲನಾ ಕಾರ್ಯ ಮುಂದುವರೆದಿದೆ ಎಂದರು. ಜಿಲ್ಲೆಯಲ್ಲಿ ಎದುರಾಗುತ್ತಿರುವ ಬ್ಯಾಟರಿ ಬ್ಯಾಕಪ್ ಸಮಸ್ಯೆಯನ್ನು ನೀಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಂಸದರು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಾಡೋನಹಳ್ಳಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ದೊಡ್ಡಬಳ್ಳಾಪುರ ತಾಲೂಕಿನ ಕೊಟ್ಟಿಗೆ ಮಾಚೇನಹಳ್ಳಿ ಮತ್ತು ಹೊಸಹಳ್ಳಿ ಗ್ರಾಮದಲ್ಲಿ ಉತ್ತಮ ಈರುಳ್ಳಿ ಇಳುವರಿಗೆ ಜೇನುನೊಣಗಳ ಪರಾಗಸ್ಪರ್ಶ ಕ್ರಿಯೆ ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ತಜ್ಞ ಡಾಕ್ಟರ್ ಈಶ್ವರಪ್ಪ ಮಾತನಾಡಿ, ಈರುಳ್ಳಿ ಬೆಳೆಯಲ್ಲಿ ಪರಕೀಯ ಪರಾಗಸ್ಪರ್ಶವು ಅವಶ್ಯಕತೆ ಇರುವುದರಿಂದ ಜೇನುನೊಣಗಳು ಹೂಗಳಿಂದ ಹೂಗಳಿಗೆ ಪರಾಗವನ್ನು ಸಾಗಿಸಿ ಪರಿಣಾಮಕಾರಿಯಾಗಿ ಪರಾಗಸ್ಪರ್ಶ ನಡೆಸಿದಾಗ ಪ್ರತಿ ಹೂಗುಚ್ಛದಿಂದ ಹೆಚ್ಚಿನ ಬೀಜ ಉತ್ಪಾದನೆ ಸಾಧ್ಯವಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಮೊಸರು ಮಾರಾಟದಲ್ಲಿ ಶೇಕಡ 3.42% ಮತ್ತು UHT ಹಾಲಿನ ಮಾರಾಟವು ಶೇಕಡ 4.72% ಹೆಚ್ಚಳವಾಗಿದೆ ಎಂದು ಕೋಮುಲ್ ಅಧ್ಯಕ್ಷ KY ನಂಜೇಗೌಡ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲು ಶೇಖರಣೆ 9,67,934 ಲೀಟರ್ನಿಂದ 11,29,771 ಲೀಟರ್ಗೆ ಏರಿಕೆಯಾಗಿದ್ದು ಶೇಕಡ 16.72% ಹೆಚ್ಚಾಗಿದೆ ಎಂದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಜಿಲ್ಲಾ ಮಟ್ಟದ KKRTC ಸ್ಯಾಟಲೈಟ್ ಬಸ್ ನಿಲ್ದಾಣದ ಕಾಮಗಾರಿಗೆ ಶಾಸಕ ಜಿ ಜನಾರ್ದನ ರೆಡ್ಡಿ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಮಾತನಾಡಿದ

0: ಶಾಸಕರು ಒಟ್ಟು 17.5 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳುತ್ತಿದ್ದು ಗಂಗಾವತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದರು. ಈ ನಿಲ್ದಾಣದಿಂದ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಅತ್ಯುತ್ತಮ ಸಾರಿಗೆ ಸೌಲಭ್ಯ ಲಭ್ಯವಾಗಲಿದೆ ಎಂದು ಶಾಸಕರು ತಿಳಿಸಿದರು. ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ಮಧ್ಯಾಹ್ನದ ನಂತರ ವಿವಿಧೆಡೆಗಳಲ್ಲಿ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದ್ದು ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದಿಂದ ವಾಣಿಜ್ಯ ಎಲ್ಪಿಜಿ ಅಡುಗೆ ಅನಿಲ ದರದಲ್ಲಿ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕ್ರೀಡಾ ಕ್ಷೇತ್ರದ ಬಲವರ್ಧನೆಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು, ಡಾ ಮನ್ಸುಖ್ ಮಾಂಡವೀಯ. ಜಾಗತಿಕ ತಾಪಮಾನ ಏರಿಕೆ ತಡೆಗೆ ಮರಗಳ ಸಂರಕ್ಷಣೆ ಅಗತ್ಯ, ಸಚಿವ ಈಶ್ವರ್ ಖಂಡ್ರೆ. ಬಿಎಸ್ಎನ್ಎಲ್ ಸುಧಾರಣೆಗೆ ಹೆಚ್ಚಿನ ಆದ್ಯತೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೈನ್ಬೋ 101.3.

0: ಆಕಾಶವಾಣಿ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಆತ್ಮೀಯ ಮಾತುಕತೆ.
1: ಸಾರ್ವಜನಿಕ ಸಂಪರ್ಕ ಮಾಧ್ಯಮವಾಗಿ ಆಕಾಶವಾಣಿ ತನ್ನದೇ ಆದ ವಿಶಿಷ್ಟತೆಯನ್ನು ಒಳಗೊಂಡಿದೆ. ಈ ಕ್ಷೇತ್ರದಲ್ಲಿ ಮಾಹಿತಿ, ಶಿಕ್ಷಣ, ಮನರಂಜನೆಯನ್ನು ನೀಡುತ್ತಾ ಅನೇಕ ಕಲಾವಿದರು, ಭಾಷಣಕಾರರು, ಎಲ್ಲ ವರ್ಗದವರಿಗೂ ಕೂಡ ಬೇಕಾದಂತಹ ಮಾಹಿತಿಯನ್ನು ಕೊಡ್ತಾ ಬಂದಿದೆ. ಈ ದಿಕ್ಕಿನಲ್ಲಿ ಈ ದಿನ ಈ ಸಮಯ ನಮ್ಮ ಜೊತೆಗಿದ್ದಾರೆ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಸೊಗಸಾದ ಕನ್ನಡ ಮಾತುಗಳನ್ನು ಕೇಳ್ತಾ ಅವರ ಜೊತೆಗೆ ನಾವು ಒಂದಷ್ಟೊತ್ತು ಸಾಗೋಣ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆಗೆ ಹೆಸರಾದ ಆಕಾಶವಾಣಿಯಲ್ಲಿ ಈಗ ನಿಮ್ಮದೇ ಕಲರವ. ಹಲವು ಕ್ಷೇತ್ರದ ಗಣ್ಯರು ತಮ್ಮ ರೇಡಿಯೋ ಜೊತೆಗಿನ ನಂಟನ್ನ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ನಮಸ್ಕಾರ ಮೇಡಮ್. ನಮಸ್ಕಾರ.
1: ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡ್ಲಿಕ್ಕೆ. ಯಾವಾಗ್ಲೂ ಟಿವಿಯಲ್ಲಿ ನೋಡ್ತಾ ಇದ್ವಿ, ಇವತ್ತು ನೇರವಾಗಿ ನಿಮ್ಮನ್ನ ನೋಡೋದು, ನಿಮ್ಮ ಮಾತುಗಳನ್ನ ನಮ್ಮ ಕೇಳುಗರಿಗೆ ಕೇಳಿಸುವಂತ ಸೌಭಾಗ್ಯ.
2: ಬಹಳ ಸಂತೋಷ ರೀ ಮೇಡಮ್, ಯಾಕಂದ್ರೆ ನಮಗೂ ಆಕಾಶವಾಣಿಗೂ ಬಹಳ ನಂಟದ.
1: ನೀವು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀರಾ, ನಮ್ಗೆ ಈ ತರ ಎಲ್ಲ ಮಾತಾಡ್ಲಿಕ್ಕೆ, ಈ ತರ ಹಾಡನ್ನ ಕಲ್ತ್ಕೊಳ್ಳೋದಕ್ಕೆ ರೇಡಿಯೋನೇ ಕಾರಣ. ನಾವು ರೇಡಿಯೋದಲ್ಲಿ ಬರ್ತಾ ಇದ್ದ ಹಾಡುಗಳನ್ನ ಬರ್ಕೊಂಡು ಬರ್ಕೊಂಡು ಹೇಳ್ತಾ ಇದ್ದೆ ಅಂತ.
2: ಹೌದ್ರಿ, ನಾವಿಲ್ಲ ಟಿವಿ ಬರೋಕ್ಕಿಂತ ಮುಂಚೆ ನಾವು ಆಕಾಶವಾಣಿ ರೇಡಿಯೋ ಕೇಳೋದೇ ಹೆಚ್ಚು ರೀ. ರೇಡಿಯೋದ ಕೇಳೋದೇ ಹೆಚ್ಚು. ಅವಾಗ ಅವಾಗ ಟೇಪ್ ರೆಕಾರ್ಡರ್ ಅವು ಇವು ಎಲ್ಲ ಇರ್ತಿರ್ಲಿಲ್ಲ. ನನಗೀಗ 65 ಇಯರ್ಸ್. ಅವಾಗ
1: ಸಣ್ಣವನಿಸಲ್ಲ
2: ಅನ್ಸಲ್ರಿ, 70 ಅನಿಸ್ತೀನೇನು ಮತ್ತೆ. ಅದಕ್ಕೆ ಏನಾಯಿತು ಅಂತಂದ್ರೆ, ಎಲ್ಲ ರೇಡಿಯೋದಾಗ ಸಿನಿಮಾ ಹಾಡುಗಳು ಬರ್ತಿದ್ವಲ್ಲ, ಆಮೇಲೆ ಬೆಳಿಗ್ಗೆ ಒಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ, ಸಿನಿಮಾ ಹಾಡುಗಳು ಬಂದಾಗ ನಾವು ಏನು ಮಾಡ್ತಿದ್ವಿ ಅಂದ್ರೆ, ಎಲ್ಲ ನಾವು ಭಾಳ ಮಂದಿ ಅಕ್ಕ ತಂಗಿಯರು, ಅಕ್ಕ ಒಂದು 2 ಸಾಲ ನಮ್ಮ ಅಕ್ಕ ಬರ್ಕೊಳಕ್ಕೆ, 2 ಸಾಲ ನಾನು ಬರ್ಕೊಳ್ಳೋದು.
1: ಯಾಕಂದ್ರೆ ಮುಗ್ದೋಗ್ಬಿಡುತ್ತೆ,
2: ಮುಗ್ದೋಗ್ಬಿಡ್ತದಲ್ಲ ಅದು, ಪಟ ಪಟ ಬರೀಲಿಕ್ಕೆ ಆಗೋದಿಲ್ಲ. ಹಿಂಗೆ ಹಡ ಬರ್ಕೊಂಡು ಒಂದು 5-6 ಸಲ ಹಾಡು ಬಿಟ್ವಿ ಅಂತಂದ್ರೆ ಆಯಿತು, ಹಾಡೇ ಪೂರ್ತಿ ಬಂದುಬಿಡ್ತಿದ್ದೆವು ರೀ ಹಾಡು. ಹೀಗಾಗಿ ನನ್ನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ನನ್ನ ಮಾತು, ನನ್ನ ಹಾಡು, ನನ್ನ ಪ್ರವಚನ, ನಗೆ ಹಬ್ಬ, ಎಲ್ಲ ಕಾರ್ಯಕ್ರಮಗಳ ಹಿಂದೆ ಈ ಆಕಾಶವಾಣಿಗಳ ಪ್ರಭಾವ ಬಹಳ ಅದ ರೀ. ನಾ ಯಾವಾಗಲೂ ಧನ್ಯತೆಯಿಂದ ನಾನು ಅದನ್ನು ಸ್ಮರಣೆ ಮಾಡ್ತಿರ್ತೀನಿ.
1: 65 ವರ್ಷಗಳು ನಿಮಗಿವಾಗ ಆಕಾಶವಾಣಿಗೆ, 70 ವರ್ಷ ಬೆಂಗಳೂರು ಆಕಾಶವಾಣಿಗೆ, 70 ವರ್ಷ. ನೀವು ಬರೀ 5 ವರ್ಷ ಮಾತ್ರ ಚಿಕ್ಕವರು ಆಕಾಶವಾಣಿಗೆ.
2: ಕರೆಕ್ಟ್ ರೀ.
1: ಹಾಗೇನೆ ನೀವು ಆಕಾಶವಾಣಿಯನ್ನ ಅನುಸರಿಸಿಕೊಂಡು, ಆಕಾಶವಾಣಿಯನ್ನ ಕೇಳಿಕೊಂಡು ಬೆಳೆದವರು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಬಂದು ತಲುಪಿದ್ದೀರಾ. ಇವಾಗಂತೂ ಕರ್ನಾಟಕದಾದ್ಯಂತ ಇಂದುಮತಿ ಸಾಲಿಮಠ ಅವ್ರಂದ್ರೆ ಹೌದು ಗೊತ್ತು ಬಿಡ್ರಿ, ಹಾಡು ಹೇಳ್ತಾರೆ, ತಮಾಷೆ ಮಾಡ್ತಾರೆ ಅಂತ ಹೇಳ.

0: ಆಲ್ಮೋಸ್ಟ್ ಇಷ್ಟು ವರ್ಷಗಳ ಹಿಂದಿನ ಶ್ರಮ ಏನಿದೆಯಲ್ಲ, ನೀವು ಕಂಡಂತಹ ಯಶಸ್ಸು ಹೇಗೆ ಇರಬೇಕು? ಒಂದು ಬದುಕಿನಲ್ಲಿ ಯಾವ ತರದ್ದಾದ್ರೂ ಫೇಲ್ಯೂರ್ ಇರಬಹುದು, ಅದು ನಾವು ತೊಂದರೆಗೊಳಗಾದಾಗ ಹೇಗೆ ಧೈರ್ಯವಾಗಿ ನಿಲ್ಲಬೇಕು?
1: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನನಗೆ ಬಹಳ ಖುಷಿ. ಯಾಕಂತಂದ್ರೆ ಈ ಹೆಣ್ಣು ಮಕ್ಕಳು, ಇದು ಸಣ್ಣ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡೋದು, ವರದಕ್ಷಿಣೆ, ಮಕ್ಕಳಾಗದೇ ಇದ್ರೆ, ಏನೋ ಕೆಲವೊಂದು ಕಾರಣಗಳಿಂದ ಹೆಣ್ಮಕ್ಕಳು ಭಾಳ ಕಷ್ಟ ಎದುರಿಸ್ಬೇಕಾಗ್ತದೆ. ಆದರೆ ಹೆಣ್ಮಕ್ಕಳಲ್ಲಿ ನಾ ಅನ್ಕೋತೀನಿ ಭಾಳಷ್ಟು ಹೆಣ್ಮಕ್ಕಳು ಧೈರ್ಯಶಾಲಿಗಳು, ಧೈರ್ಯವಂತರು ಇರ್ತಾರೆ ಅವರು. ಆದರೆ ಎಲ್ಲೋ ಕೆಲವು ಹೆಣ್ಮಕ್ಕಳು ಸಣ್ಣ ಕಾರಣಕ್ಕಾಗಿ ಏನೋ ವಿಪರೀತ ಸಿಟ್ಟು ಮಾಡಿಕೊಂಡು ಮನಸ್ಸಿಗೆ ಹಚ್ಕೊಂಡು ಸಾಯುವಂತಹ ಮಹಿಳೆಯರು ಅದಾರ್ರಿ, ಇನ್ನೂ ಭಾಳ ತಲೆಗೇರಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಹೇಳೋ ಉದ್ದೇಶ ಇಷ್ಟೇ, ಕಷ್ಟಗಳೇ ಎಲ್ಲರಿಗೂ ಬರ್ತಾವೆ, ಹೌದಲ್ರಿ? ಈ ಜೀವನನೇ ನಗು ಅಳು ಸುಖ ದುಃಖಗಳ ಸಂಗಮ, ಎಲ್ಲ ಕಷ್ಟಗಳು ಬರ್ತಾವೆ. ಮತ್ತು ಕಷ್ಟಗಳಿಗೆ ಅಂಜಿದ್ರೆ ನಮ್ಮ ಜೀವನ ನಡೆಯೋದಿಲ್ಲ. ನಾನು ಈ ರಾಜ್ಕುಮಾರನ ಹಾಡುಗಳನ್ನು ಭಾಳ ಬಳಸ್ಕೊತಿರ್ತೀನಿ. ಅವರು ಒಂದು ಹಾಡ್ತಾರೆ ನೋಡ್ರಿ, ಬಾನಿಗೊಂದು ಎಲ್ಲೇ ಎಲ್ಲಿದೆ, ಹರ್ಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು

0: ಅನ್ನೋವಂಗ ಒಂದೇ ನಾಣ್ಯದ ಮುಖ ಇದ್ದಂಗಿವೆಲ್ಲ. ಸುಖ ದುಃಖಗಳು ಎಲ್ಲರಿಗೂ ಬರ್ತಾವ, ನಮಗೂ ಕಷ್ಟಗಳು ಬಂದವ, ನಾವು ಸಮರ್ಥವಾಗಿ ಎದುರಿಸಬೇಕು. ಮಹಿಳೆಯರು ಧೈರ್ಯಶಾಲಿಗಳಾಗಬೇಕು, ಒಂದಿಷ್ಟು ವಚನ ಸಾಹಿತ್ಯ ಓದಬೇಕು, ಮೌಢ್ಯತೆಗಳಿಂದ ಹೊರಗೆ ಬರಬೇಕು. ಆ ದೇವರು ಕಾಡ್ತಾನ, ಆ ದೇವಿ ಕಾಡ್ತಾಳ ಅನ್ನೋ ಭಯದಿಂದ ಹೊರಗೆ ಬಂದು ಆತ್ಮವಿಶ್ವಾಸ ಬೆಳೆಸಿಕೊಂಡು ಬದುಕಬೇಕು ಧೈರ್ಯದಿಂದ ಅನ್ನೋದೇ ನನ್ನ ಮಾತ್ರೆ.
1: ಎಲ್ಲರಿಗೂ ಕಷ್ಟಗಳು ಬಂದೇ ಬರ್ತವೆ, ದುಡ್ಡಿದ್ದವ್ರಿಗೂ ಕಷ್ಟ ಬರುತ್ತೆ, ದುಡ್ಡಿಲ್ಲದವ್ರಿಗೂ ಕಷ್ಟ ಬರುತ್ತೆ, ಆನೆಗೆ ಆನೆ ಕಷ್ಟ, ಇರುವೆಗೆ ಕಷ್ಟ. ಹಾಗೆ ಕಷ್ಟಗಳ ಬಗ್ಗೆ ಹೆದರದೆ ಧೈರ್ಯವಾಗಿ, ನೀವೀಗ ಹೇಳಿದಾಗೆ ಅಣ್ಣವ್ರ ಹಾಡಿರಬಹುದು, ವಚನಗಳಿರಬಹುದು, ತತ್ವ ಪದಗಳು ಬೇಕಾದಷ್ಟು ಜನ ಅದನ್ನೇ
0: ಹೇಳಿದ್ರು, ದಾಸರ ಪದಗಳು, ಭಾವಗೀತೆ, ಭಕ್ತಿಗೀತೆ, ಒಂದಿಷ್ಟು ಓದು ಹವ್ಯಾಸ ಇರ್ಬೇಕು, ಓದ್ಬೇಕು ಮನುಷ್ಯ ಒಂದಿಷ್ಟು. ಈಗ ಏನು ಓದದೇ ಇರುವ ಹಳ್ಳಿ ಹೆಣ್ಮಕ್ಳು ಭಾರಿ ಸ್ಟ್ರಾಂಗ್ ಇರ್ತಾರೆ, ಅವ್ರಿಗೆ ಜೀವನನೇ ಪಾಠಶಾಲೆ. ಅವರಿಗೆ ಇವೆಲ್ಲ ಗರತಿಯ ಹಾಡುಗಳು, ಇವು ಸಾಕಷ್ಟು ಹಾಡುಗಳು ಬರ್ತಾವ ನೋಡ್ರಿ ಜನಪದ ಸಾಹಿತ್ಯದಲ್ಲಿ. ಅವರು ಹೆಸರಿಲ್ಲದ, ಹೆಸರಲ್ಲದ ಅಜ್ಞಾತ ಕವಿತ್ರಿಗಳು ಬರೆದದ್ದು. ಅವ್ರಲ್ಲಿ ಏನು ಧೈರ್ಯ, ಏನು ಅಗಾಧವಾದದ್ದು, ಬರೀಲಾಕ್ ಬರಂಗಿಲ್ಲ, ಓದಾಕ್ ಬರಂಗಿಲ್ಲ, ಎಷ್ಟು ಕಂಠಪಾಠ ಬೈ ಹಾರ್ಟೇ, ಎಷ್ಟು ದೊಡ್ಡ ದೊಡ್ಡ ಹಾಡುಗಳನ್ನ ಹಾಡ್ತಾರೆ, ಎಲ್ಲಾ ತರದ ಹಾಡುಗಳನ್ನ ಹಾಡ್ತಾರೆ. ಇದು ಹಾಡು ಸಂಗೀತ ಅನ್ನೋದು
1: ಸಾಹಿತ್ಯ
0: ಸಂಗೀತ ಇವೆಲ್ಲ ಜೀವನಕ್ಕೆ ಒಂದು ದೊಡ್ಡ ಔಷಧಿ,
1: ಖಂಡಿತ
0: ಮೆಡಿಸಿನ್.
1: ಹೌದು ಅಂದ್ಕೊಂಡಿದ್ರ ಮೇಡಮ್, ನೀವು ಇಲ್ಲಿವರೆಗೂ ಬಂದು ನಿಲ್ತೀರಿ, ನಾನೊಬ್ಬ ಭಾಷಣಕಾರ್ತಿ ಆಗ್ತೀನಿ, ಒಂದಷ್ಟು ಜನಕ್ಕೆ ಸ್ಫೂರ್ತಿ ಆಗ್ತೀನಿ, ಒಂದಷ್ಟು ಜನಕ್ಕೆ ಮಾದರಿ ಆಗ್ತೀನಿ ಅಂತ ನೀವು ಅಂದ್ಕೊಂಡಿದ್ರ ಯಾವತ್ತ?
0: ಇಲ್ಲ ಇಲ್ಲ ರೀ, ಇದು ನಾ ಕನಸಲ್ಲೂ ಕಂಡಿರಲಿಲ್ಲ, ಕನಸಲ್ಲೂ ಕಂಡಿರಲಿಲ್ಲ, ನನಗೆ ಹಾಗೆ ಆಗ್ತೀನಿ ಊಹೆ ಕೂಡ ಇರಲಿಲ್ಲ ರೀ ನನಗೆ. ಅದು ಇದು ಬಯಸದೇ ಬಂದ ಭಾಗ್ಯ ನನಗೆ. ನಾವು ಏನೋ ಟೀಚರ್ ಆಗಬೇಕು, ಲೆಕ್ಚರರ್ ಆಗಬೇಕು ಅನ್ನೋ ಕನಸು ಕಟ್ಕೊಂಡಕ್ಕಿ. ಹೀಗಾಗಿ ಮದುವೆ ಆದಮೇಲೂ ನಾನು ಬಿ ಎ ಮಾಡಿಕೊಂಡು, ಎಮ್ ಎ ಮಾಡಿಕೊಂಡು ಬಿಜಾಪುರ ಕಾಲೇಜಲ್ಲಿ ಲೆಕ್ಚರರ್ ಇದ್ದೆ. ಅನಿವಾರ್ಯ ಕೆಲವೊಂದು ತಾಂತ್ರಿಕ ಕಾರಣದಿಂದ ನೌಕರಿ ಆಗಲಿಲ್ಲ ರೀ. ಆಗದೆ ಇದ್ದಿದ್ದಕ್ಕೆ ನಾ ಏನು ಎದ್ದೆ.
1: ಸದ್ಯಕ್ಕೆ ಬಹಳ ಖುಷಿ ಆಗಿದೆ, ಯಾಕಂದ್ರೆ ಇಡೀ ಕರ್ನಾಟಕಕ್ಕೆ ಮನೆ ಮಾಡಿದ್ದೀರಿ.
0: ಹೌದು ಹೌದು ಹೌದು, ಅಲ್ಲಿ ಕಾಲೇಜಿಗಷ್ಟೇ ಸೀಮಿತ ಆಗ್ತಿದ್ದೆ. ಹಂಗಂತೂ ಹೇಳಕ್ಕಾಗಲ್ರಿ ಮೇಡಮ್. ಈ ನಮ್ಮ ಕೃಷ್ಣೇಗೌಡ ಸರು ಮೈಸೂರು ಕಾಲೇಜ್ ಲೆಕ್ಚರರ್ ಆಗಿ ಪ್ರಾಚಾರ್ಯರಾಗಿ ರಿಟೈರ್ಮೆಂಟ್ ಆಯಿತು, ಆದರೂ ಅವರು ನಮ್ಮ ನಗೆ ಹಬ್ಬ ಕಾರ್ಯಕ್ರಮದಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸುವಂಥ ನಮಗೆಲ್ಲ ಸ್ಫೂರ್ತಿ. ಅವರು ಅವರ ಕನ್ನಡ, ಅವರ ಕನ್ನಡ ಮಾತು, ಅವರ ಹಾಡುಗಳು,
1: ಅವರ ಪದ್ಯನ ನೀವು ಆಗಾಗ ಅಲ್ಲಲ್ಲ.
0: ಹೌದು ಹೌದು, ಕರೆಕ್ಟ್ ರೀ, ಕರೆಕ್ಟ್ ರೀ. ಅವರು ಬರೆದ ಹಾಡುಗಳನ್ನು
1: ನಿಮ್ಮ ಬಗ್ಗೆ ಬಹಳ ಚಂದವಾಗಿ ಬರೆದಿದ್ದಾರೆ ಅವರು.
0: ಹೌದು
1: ಹೇಳ್ರಿ. ಅದು
0: ಹೌದು, ಹರಟೆಯಲ್ಲಿ ನಾನು ಭಾಗವಹಿಸ್ತೀವಿ. ನಡವರಕ ಕಣ್ಣನ್ ಪೂಜಾರಿ, ನಮ್ಮ ಕನ್ನಡದ ಪೂಜಾರಿ ಅಂತ ಕರ್ಸ್ಕೊಳ್ಳೋ ಕಣ್ಣನ್ ಮಾಮ, ಅಸ್ಖಲಿತ ಮಾತರಿ, ಅಸಬದ್ಧ ಮಾತುಗಳು ಅವರು. ನಾನು ಟಿವಿಗೆ ಬರೋದು ಕನಸು ಕಂಡಿದ್ದಿಲ್ರಿ, ಅದೊಂದು ನಗೆ ಸಖತ್ ಸವಾಲ್ ಅಂತ ಬಂತು 2006 ಇಸ್ವಿಯೊಳಗ್ರಿ. ಪ್ರೋಮೋ ಬಂತು ನಮಗ, ಹಾಡಬಲ್ಲೀರ, ಮಾತಾಡಬಲ್ಲೀರ, ನಗಿಸಬಲ್ಲಿರ, ಹೆಣ್ಣಿರ್ಲಿ ಗಂಡಿರ್ಲಿ, ಹೆಣ್ಣು ವಯಸ್ಸು ಎಷ್ಟೇ ಆಗಿರ್ಲಿ, ಇಲ್ಲಿ ಬಂದು ಭಾಗವಹಿಸ್ರಿ, ದೊಡ್ಡ
1: ನಗಿಸ್ಬೇಕಷ್ಟೇ.

0: ಹಾ ಹಾ ನಗಿಸ್ಬೇಕು, ಹಾಡ ಹಾಡ್ಬೇಕು, ಹಾಡ ಅಥವಾ ಮಾತು ಹಾಸ್ಯ. ಅದು ಇದು ಏನ್ ನಮಗ್ ನಗೆ ಹಬ್ಬ ಅದು ಕಲ್ಪನೆನೇ ಇರ್ಲಿಲ್ರಿ, ಅದೇನ್ ಅದು ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ ನಮಗ. ಅಲ್ಲಿ ಬಂದು ಒಂದೆರಡು ಹಾಡ ಹಾಡಿ, ಒಂದು ಕುಡುಕುರದ ಹಾಡ ಹಾಡಿ, ಒಂದೆರಡು ಜೋಕ್ ಹೇಳಿ, ಒಂದಿಷ್ಟು ಮಿಮಿಕ್ರಿ ಅದು ಮಾಡಿದೆ. ಅಲ್ಲಿ ನನಗೆ ನಮಗೆ ಕೃಷ್ಣೇಗೌಡ ಸರ್ ಭಾಳ ಚಂದ ಹೇಳಿದ್ರು ನನ್ನ ಬಗ್ಗೆ, ಅವಾಗ ನಿಮಗೆ ನೌಕರಿ ಆಗಲಿಲ್ಲ ಅಂಥೇಳಿ ಬೇಜಾರು ಮಾಡ್ಕೋಬೇಡ್ರಿ, ನಿಮ್ಮಲ್ಲಿ ಪ್ರತಿಭೆ ಇದೆ, ನೀವು ಒಳ್ಳೆ ಹಾಡುಗಾರರು, ಚಂದ ಮಾತಾಡ ಬರಲಿರಿ, ನಿಮಗೆ ಮುಂದೆ ಜೀವನ ಬಹಳ ಆನಂದದಿಂದ ತುಂಬಿರ್ತದೆ, ಒಳ್ಳೆ ಭವಿಷ್ಯ ಇದೆ ಅಂತ ನನಗೆ ಅಂದಿದ್ರು ಅವ್ರು ಸರ್. ಆ ಮಾತು ಖರೆ ಆಯ್ತ್ರಿ. ಅಂಥವ್ರ ಜೊತೆ, ಅಂಥ ಹಾಸ್ಯ ದಿಗ್ಗಜರ ಜೊತೆ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡುದು ಅಂತಂದ್ರೆ ಅದು ದೊಡ್ಡ ಭಾಗ್ಯನೇ.
1: ಖಂಡಿತ ಮೇಡಮ್. ಅಂದ್ರೆ ನೀವು, ನಾವು ನೋಡ್ತೀವಲ್ಲ ಈಗ ಟಿವಿಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳು, ಮಠಾಧೀಶರು ಇರಬಹುದು, ಸಾಹಿತ್ಯ, ಡಾಕ್ಟರ್ಸ್, ಇಂಜಿನಿಯರ್ಸ್, ಯಾವುದೇ ವರ್ಗದ ಜನ ಇದ್ರು ಕೂಡ ಅಲ್ಲಿ ಕರೆಸ್ತಾರೆ, ನಿಮ್ಮನ್ನು ಮಾತಾಡ್ಲಿಕ್ಕೆ ಒಂದು ಸ್ಥಾನ ಕೊಡ್ತಾರೆ, ಗೌರವ ಕೊಡ್ತಾರೆ. ಅದೆಲ್ಲಾನು ಅನುಭವಿಸುವಾಗ ಅಂದ್ಕೊಂಡಿರ್ಲಿಲ್ಲ ಅಂತ ಈಗ ತಾನೇ ಹೇಳಿದ್ರಿ. ದೊಡ್ಡ ದೊಡ್ಡ ವೇದಿಕೆಗಳಿಗೆ ಇವಾಗಲ್ಲ, ಇವಾಗ ನಿಮಗೆ ರೂಢಿ
0: ಆಗ್ಬಿಟ್ಟಿದೆ.
1: ಮೊದಲು ಅಂತ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿಗೆ ಹೋದಾಗ ಹೇಗನ್ನಿಸ್ತಾ ಇತ್ತು?
0: ಏ, ನಮ್ಗೆ ಬಹಳ ಖುಷಿ ಆಗ್ತದ್ರಪ್ಪ. ಯಾಕಂತಂದ್ರೆ ಹರಟೆ ಏನು ಕಾರ್ಯಕ್ರಮದಲ್ರಿ, ಅದು 6 ವರ್ಷದ ಹಿಡ್ಕೊಂಡು ಎಲ್ಲಾ ವಯಸ್ಸಿನವರು, ಎಲ್ಲಾ ವಯೋಮಿತಿಯ ಜನ ನೋಡುವಂತಹ ಕಾರ್ಯಕ್ರಮ. ಅದನ್ನ ನಾನು ನೋಡ್ತಿದ್ದೇವೆ ನಾವು. ಅದ್ರಾಗ ನನಗೆ ಒಂದು ಅವಕಾಶ ಸಿಕ್ತಲ್ಲ, ಅದೇ ಒಂದು ದೊಡ್ಡ ಲಕ್ ನಂಗೆ ಲಕ್ ನನ್ನ ಜೀವನದ ಹೊಸ ತಿರುವು, ಅದು
1: ಕೈ ಹಿಡಿತು
0: ಹೊಸ ತಿರುವು. ಆ ಕಾರ್ಯಕ್ರಮಗಳು ನನ್ನ ಕೈ ಹಿಡಿದವು ರೀ. ನನಗೆ ಅನಿಸಿರ್ಲಿಲ್ಲ. ನಾನು ಅದಕ್ಕಿಂತ ಮುಂಚೆ ಮಠದಲ್ಲಿ ಪ್ರವಚನ ಹೇಳ್ತಿದ್ದೆ ರೀ, ಪ್ರವಚನಗಾರ್ತಿಯಾದೆ. ಯಾಕಂದ್ರೆ ಅದು ಅನಿವಾರ್ಯ ಕಾರಣಗಳಿಂದ. ಸೋಷಿಯಾಲಜಿ ಲೆಕ್ಚರರ್ ನಾನು, ಸಮಾಜಶಾಸ್ತ್ರ ಕಲಿಸ್ತಿದ್ದೆ. ಕಲಿಸುವಾಗಲೂ ಒಂದಿಷ್ಟು ಹಾಡಾಡುವುದು, ನಗಿಸೋದು, ಯಾವಾಗ ಒಂದೊಂದು ಜೋಕ್ ಹೇಳೋದು ಮಾಡ್ತಿದ್ವಿ. ಆದರೆ ಇದು ನಗೆ ಹಬ್ಬ ಹಾಸ್ಯ ಇವೆಲ್ಲ ಬಂದು ಈಗ ಬಹಳ ಜನ ಹೆಚ್ಚಾಗ್ಯಾರ ರೀ. ನಮ್ಮ ಉತ್ತರ ಕರ್ನಾಟಕದ ಪ್ರಾಣೇಶ್ ಅವರು ನಮಗೆ ಸ್ಫೂರ್ತಿ ಆಗ್ತಾರೆ ಈ ಭಾಷೆ ಮಾತಾಡಿಕೊಂಡು. ನಮ್ಮಲ್ಲಿ ರಿಚರ್ಡ್ ಲೂಯಿಸ್ ಅವರಿದ್ದಾರೆ, ಪ್ರಾಣೇಶ್, ನಮ್ಮ ಅತ್ತೆ ಸುಧಾ ಬರ್ಗುರು, ನರಸಿಂಹ ಜೋಶಿ, ಮಹಾಮನಿ, ರವಿ ಭಜಂತ್ರಿ, ಅಜಯ್ ಸಾರಾಪುರೆ, ಶಾಯರಿ ಕವಿ ಅಸಾದುಲ್ಲಾ ಬೇಗ್ ಅವರು, ಆಮೇಲೆ ಚುಟುಕು ಕವಿಗಳಾದ ಡುಂಡಿ ರಾಜ್ ಅವರು, ವೈ ಗುಂಡೂರಾವ್ ಅವರು, ಏನು ದೊಡ್ಡ ಸಮೂಹ. ಅದಕ್ಕಿಂತಲೂ ಮೊದಲು ಇವರೆಲ್ಲ ಬೇಲೂರು ರಾಮಮೂರ್ತಿಯವರು, ರಾಮಿತ್ರ ಇವ್ರೆ, ಅವರೇ ನನಗೆ ಟಿ ಸುನಂದಮ್ಮ ಕರೆಕ್ಟ್ ರೀ. ಆಮೇಲೆ ಭುವನೇಶ್ವರಿ ಹೆಗ್ಡೆ, ಒಳ್ಳೆ ಬರಹಗಾರ್ತಿ ಅವರು, ಅವರು ಹಿಂಗ ಈ ಕ್ಷೇತ್ರದಲ್ಲಿ ಒಂದಿಷ್ಟು ಮಾತಾಡ್ಕೋತ, ಹಾಡ ಹಾಡ್ಕೋತ, ಕಾರ್ಯಕ್ರಮ ಮಾಡ್ಕೋತ ನನಗೆ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು
1: ಮೇಡಮ್. ಅದು ನೋಡಿ, ನಾವು ಅವಾಗ್ಲೇ ಮಾತಾಡ್ದಂಗೆ ಮನುಷ್ಯ ಅಂದ್ಮೇಲೆ ಯಾವ್ದೋ ಒಂದು ಕಷ್ಟ ಇರುತ್ತೆ, ಕಷ್ಟನ ಮರ್ಸೋದು ಯಾವ್ದು? ನಗು.
0: ನಗು
1: ನಗುವುದಕ್ಕೆ ನೀವು ಕೊಡೋಂತ ಮಾತುಗಳು, ಉದಾಹರಣೆಗಳು, ಅದಕ್ಕೆ ಸ್ವಲ್ಪ ಉಪ್ಪು ಹುಳಿ ಖಾರ ಸೇರಿಸಿ ಕೊಡ್ತೀರಲ್ಲ, ಒಂದ್ ಗಂಟೆ ಇರಬಹುದು, ಅರ್ಧ ಗಂಟೆ ಇರಬಹುದು, ಮುಕ್ಕಾಲ್ ಗಂಟೆ ಅಥವಾ ಗಂಟೆ ಗಟ್ಲೆ ಒಬ್ರು ಆದ್ಮೇಲೆ ಒಬ್ರು ಮಾತಾಡ್ತಾ ಹೋಗೋದನ್ನ ಆ ಜನ ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲು ಸಾರ್ಥಕ ಆಯ್ತಪ್ಪ, ಅಟ್ಲೀಸ್ಟ್ ಕಷ್ಟ 1000 ಇರಲಿ. ಆ ಕ್ಷಣಕ್ಕೆ ನಾವು ನಗ್ತೀವಲ್ಲ, ಎಲ್ಲರ ಜೊತೆ ಕೂತ್ಕೊಳ್ತೀವಿ, ಮಾತಾಡ್ತೀವಿ, ಆ ಖುಷಿ ಕೊಡೋದ್ರ ಮುಂದೆ ಇನ್ಯಾವುದು ಇಲ್ಲ ಅಂತಾನೆ ಅನ್ಸ್ಬಿಡುತ್ತೆ. ಆ ಕ್ಷಣಕ್ಕೆ ನೀವು ಎಷ್ಟೇ ತಯಾರಿ ಮಾಡ್ಕೊಳ್ಬಹುದು ಹಿಂದ್ಗಡೆಯಿಂದ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ, ನೀವು ಇದ್ದಾಗೆ ಏನು ಬಂದ್ಬಿಡಲ್ಲ. ಸ್ವಲ್ಪ
0: ಅದನ್ನ್ರಿ, ಒಂದು ಈಗ ಸಬ್ಜೆಕ್ಟ್ ಕೊಟ್ಟರು ಅಂತಂದ್ರೆ ಇದು ಹರಟೆ, ಇದು ಒಂದೇ ಸಲಕ್ಕೆ ಎರಡೇ ಸಲಕ್ಕೆ ಅಲ್ಲಿ ಮಾತಾಡೋದು ಗೊತ್ತಾಗಂಗಿಲ್ಲರಿ. ಇವು ನಾವು ಭಾಗವಹಿಸ್ದಂಗೆ ಇವ್ರು ಹಿಂಗೆ ಮಾತಾಡಬಹುದು, ಹಿಂಗೆ ಇದು ಸಬ್ಜೆಕ್ಟ್ ಇದು ಹೇಳಬಹುದು. ನಾವು ನಮ್ಮ ಮಾತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಸುಮ್ಮ ಕೊಡಬಾರ್ದ್ರಿ. ಅವ್ರ ಎದುರಿನವ್ರಿಗೆ ಕೌಂಟಿಂಗ್ ಕೊಡಬೇಕು ನಾವು. ಅವ್ರು ಏನು ಹೇಳಿದ್ರು ಅದು ಅಲ್ಲ ಅಂತೇಳಿ ನಮ್ದು ಕರೆ ಮಾಡಿ ತೋರಿಸ್ಬೇಕು.
1: ಪರವಿರೋಧ,
0: ಪರವಿರೋಧ. ಅವ್ರ ಮಾತಿಗೆ ಸುಳ್ಳ ಅಂತೇಳಿ ನಮ್ಮದು ಮಾತು ಕರೆ ಮಾಡಬೇಕು. ಹಿಂಗಾಗಿ ಹರಟೆ ಕಾರ್ಯಕ್ರಮ ಬಹಳ ಜನಪ್ರಿಯತೆ ತಂದುಕೊಟ್ಟ ಕಾರ್ಯಕ್ರಮ. ಚಂದನ ವಾಹಿನಿಯಲ್ಲಿ ಚಂದದ ಹರಟೆ, ಅದು ಬಹಳ ಬೆಸ್ಟ್ ಕಾರ್ಯಕ್ರಮ, ಅದು ಬರ್ತಿತ್ರಿ. ಹಾಸ್ಯ ದರ್ಬಾರ ಬರ್ತಿತ್ತು, ಮಾತಿನ ಕಟ್ಟೆ ಅಂತ ಬಂತು. ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಎಲ್ಲ ವಾಹಿನಿಗಳಲ್ಲಿ ಬಂದರೂ ಕೂಡ ಇಂದಿಗೂ ಕೇಳ್ತಾರೆ ನಮಗೆ. ನಾನು ಸದಾ ಬರ್ಗೂರ ಎಲ್ಲ ಸೇರ್ಕೊಂಡು ಈ ಹರಟೆ ಮಾಡಿದ್ರಿಂದ ನೋಡ್ರಿ, ನಮಗೆ ಬೇರೆ ರಾಜ್ಯ ಬೇರೆ ದೇಶಗಳಿಗೆ ಹೋಗೋ ಭಾಗ್ಯ ಸಿಕ್ತ.
2: ಇದುವರೆಗೂ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಮಾತುಕತೆಯನ್ನ ಕೇಳಿದ್ರಲ್ಲ, ಇವರೊಂದಿಗೆ ಪಾಲ್ಗೊಂಡವರು ಚಂದು

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಬಸವಪ್ರಸಾದ್ ಕುನಾಲೆ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಒಂದು ಯಾವುದೋ ಜಾಗ ಇರುತ್ತದೆ ಅಥವಾ ಖಾಸಗಿ ಯಾವುದೋ ಪ್ಲಾಟ್ ಇರುತ್ತದೆ, ಅಲ್ಲಿ ಬೇರೆ ಯಾರೋ ಬೇರೆ ಏನಾದರೂ ಕೆಲಸ ಮಾಡ್ತಿರ್ಬೋದು, ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ತಾರೆ. ನಮ್ಮ ಕೆಲಸ ನಾವು ಶುರು ಮಾಡಬೇಕಂದಾಗ ನಮ್ಗೆ ಕೆಲವು ಸಲ ಅಕ್ಕಪಕ್ಕದವರು ತೊಂದರೆ ಕೊಡ್ತಾರೆ. ನಿರ್ಮಾಣ ಕಾರ್ಯ ಏನಾದರೂ ನಾವು ಕೈಗೊಳ್ಬೇಕಂದ್ರೆ ಅಕ್ಕಪಕ್ಕದವರು ಬಂದು ಏನಾದರೂ ಆಕ್ಷೇಪ ಮಾಡ್ತಾರೆ. ಅದು ಯಾವ ಕಾರಣಕ್ಕಾಗಿ ಆಕ್ಷೇಪ ಮಾಡ್ತಾರೆ ಅಂತ ಅನ್ನೋದನ್ನ ಆಮೇಲೆ ನೋಡೋಣ. ಬಟ್ ಸಾಮಾನ್ಯ ಇದು ಒಂದು ಜನರಿಗೆ ಒಂದು ಸ್ವಭಾವ ಬಂದು ಕೇಳೋದು, ನೀ ಇದನ್ನ ಯಾಕೆ ಮಾಡ್ತೀರಾ, ಇದನ್ನ ಯಾಕೆ ಮಾಡಬೇಕು, ಇದು ಹಿಂಗೆ ಮಾಡಬಾರ್ದು, ಅಲ್ಲಿ ಹಾಕಬಾರ್ದು, ಇಲ್ಲಿ ಹಾಕಬಾರ್ದು ಅಂತ ಮಾಡ್ತಾರೆ. ಹೇಗೆ ಸರ್ ಕಾನೂನು ಪ್ರಕಾರ ಅವ್ರಿಗೆ ಏನು ಹಕ್ಕಿದೆ, ಇವ್ರಿಗೆ ಏನು ಹಕ್ಕಿದೆ?
3: ಸರ್ ಇವಾಗ ನಮ್ದು ಒಂದು ಪ್ರೈವೇಟ್ ಪ್ರಾಪರ್ಟಿ ಅಂತ ಇದ್ದಾಗ ಅದು ನನ್ನ ಹಕ್ಕು ಸರ್. ನಾನು ಅಲ್ಲಿ ಯಾವ ರೀತಿ ಆದ್ರೂ ನನ್ನ ಮನೆ ಕಟ್ಟಿಸ್ಬೋದು, ಯಾವ ರೀತಿ ಆದ್ರೂ ಆ ಜಾಗನ ನಾನು ಯೂಸ್ ಮಾಡ್ಬೋದು. ಯಾರೇ ಥರ್ಡ್ ಪರ್ಸನ್ ಯಾರಿಗ ಭೂಮಿಯಲ್ಲಿ ಹಕ್ಕಿರಲ್ಲ ಅವರು ಯಾವುದೇ ರೀತಿ ಅವ್ರನ್ನ ಅಬ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ನೀನ್ ಹಂಗ್ ಮಾಡೋಕ್ಕಾಗಲ್ಲ, ಹಿಂಗ್ ಮಾಡಬಾರ್ದು ಅಂತ ಹೇಳಕ್ಕೆ ಆಗಲ್ಲ. ನಾನು ಒಂದು ಇಂಜಂಕ್ಷನ್ ಸೂಟ್ ಅಂತ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕೊಂಬೋದು ಸರ್. ಇಂಜಂಕ್ಷನ್ ಸೂಟ್ ಅಲ್ಲಿ ಅಲ್ಲಿ ಮ್ಯಾಂಡೇಟರಿ ಇಂಜಂಕ್ಷನ್, ಪರ್ಮನೆಂಟ್ ಇಂಜಂಕ್ಷನ್ ಅಂತ ಎರಡ್ ತರ ಇದೆ. ಸೊ ಇದರಲ್ಲಿ ಇಂಜಂಕ್ಷನ್ ಸೂಟ್ ಹಾಕಿದಾಗ ಅವ್ರಿಗೆ ನಾವ್ ಏನ್ ಕೇಳ್ಕೊಂತೀವಿ ಕೋರ್ಟ್ ಅಲ್ಲಿ ಅಂದ್ರೆ, ಈ ತರ ನಮ್ಮ ಆಸ್ತಿಯಲ್ಲಿ ಇವ್ರು ನಮ್ಗೆ ತೊಂದರೆ ಕೊಡ್ತಾ ಇದಾರೆ, ಅವ್ರನ್ನ ತೊಂದರೆ ಕೊಡದಂಗೆ ತಡೆ ಹಿಡೀರಿ ಅಂತ ಹೇಳಿ ಕೋರ್ಟ್ ಇಂದ ನಾವು ಆದೇಶ ತಗೊಂಬಹುದು ಸರ್. ಇವಾಗ ನಮ್ಗೆ ಯಾರು ಬೇರೆಯವ್ರು ಏನಾದ್ರೂ ಆಸ್ತಿಯಲ್ಲಿ ನೀವು ಈ ತರ ಮನೆ ಕಟ್ಟಬಾರ್ದು ಇಲ್ಲಾಂದ್ರೆ ಹೆಂಗ್ ಮಾಡಬಾರ್ದು ಅಂತ ತೊಂದರೆ ಕೊಡ್ತಾ ಇದಾರೆ ಅಂದ್ರೆ, ಸಾಮಾನ್ಯ ರಸ್ತೆ ಇರ್ಬೋದು, ಕಾಮನ್ ಪಾತ್ ವೇ ಇರ್ಬೋದು, ಆ ಪಾತ್ ವೇ ಅಲ್ಲಿ ನಾವು ಮನೆ ಕಟ್ತಾ ಇದೀನಿ ಅಂದ್ರೆ ಬೇರೆಯವ್ರಿಗೆ ಅದು ಅಡಚಣೆ ಆಗ್ಬೋದು. ಸೊ ಅವಾಗ ನಾವು ಇವಾಗ ನಮ್ ಪಾತ್ ವೇ ಇದೆ, ನಾನು ಇಷ್ಟು ವರ್ಷ ಇಷ್ಟು ಎಲ್ಲಾರು ಓಡಾಡ್ತಾ ಇದ್ವಿ, ಮನೆ ಕಟ್ಟದಿಂದ ಅದು ಆ ಪಾತ್ ವೇಗೆ ನಾವು ಹೋಗಕ್ ಆಗ್ತಾ ಇಲ್ಲ, ಇಲ್ಲಾಂದ್ರೆ ಮನೆ ಕಟ್ಟಿದಕ್ಕೋಸ್ಕರ ನಮ್ ಮನೆಯಲ್ಲಿ ಬೆಳಕು ಬರ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಅವಾಗ ನಾವು ಈಸ್ಮೆಂಟ್ರಿ ರೈಟ್ ಅಂತ ಹೇಳ್ಬೋದು ಸರ್.
2: ಈಗ ಈ ಹಿಂದೆ ಕೆಲವು ನಡೆದಂತ ಕೆಲವು ವಿದ್ಯಮಾನಗಳನ್ನ ನೋಡಿದಾಗ ಇಂತಿಷ್ಟು ಜಾಗ ಬಿಟ್ಟಿರಲಿಲ್ಲ ಅವರು ಅಂತ ಹೇಳಿ, ಅಂದ್ರೆ ಇನ್ನೊಬ್ಬರ ಆಸ್ತಿಯಲ್ಲಿ ಅವರು ಹಸ್ತಕ್ಷೇಪ ಮಾಡೋದು, ಬಿಡಬಹುದು ಬಿಡಬಾರದು ಅಂತ ಅನ್ನೋದು ವೈಯಕ್ತಿಕವಾಗಿ ಇವ್ರಿಗೆ ಸಂಬಂಧಪಟ್ಟಿರುತ್ತೆ, ಮತ್ತೆ ಬರುವಂತಹ ಕಾನೂನಿನ ಒಂದು ತೊಡಕುಗಳನ್ನ ಇವರು ನಿವಾರಣೆ ಮಾಡ್ಕೊಳ್ತಾರೆ. ಆದ್ರೆ ಅಕ್ಕಪಕ್ಕದವರು ಅದನ್ನ ಅಬ್ಜೆಕ್ಷನ್ ಮಾಡ್ತಾರೆ, ಬಿಡಬೇಕಿತ್ತು ಬಿಡ್ಲಿಲ್ಲ ಅಂತ ಅಲ್ವಾ. ಈ ರೀತಿ ಅನೇಕ ಘಟನೆಗಳು ಆಗಿವೆ, ತುಂಬಾ ಅತಿರೇಕಕ್ಕೂ ಕೂಡ ಹೋಗಿದಾವೆ ಅವು. ಆದ್ರೆ ಆಕ್ಷೇಪ ಮಾಡಿದಾಗ ನಾವು ಇಂಜೆಕ್ಷನ್ ಆರ್ಡರ್ ನ ತರಬೇಕು ಅಂತ ಹೇಳ್ತಾ ಇದ್ರಿ.
3: ನಾವು ಇಂಜೆಕ್ಷನ್ ಆರ್ಡರ್ ತಗೊಂಡ್ರೆ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಸಿಗುತ್ತೆ, ಕೋರ್ಟ್ ಆದೇಶ ಇರುತ್ತೆ. ಸೊ ಅವಾಗ ನಮ್ ಕೆಲಸ ಏನಿದೆ ನಾವು
2: ಸರ್, ಇದು ಈ ಬಿಲ್ಡಿಂಗ್ ಕಟ್ಟೋ ಅದಕ್ಕಿದಕ್ಕೆ ವಿಷಯಕ್ಕೆ ಸಂಬಂಧಪಡೋದಷ್ಟೇನಾ, ಅಥವಾ ಈಗ ಉದಾಹರಣೆ ಒಂದು ಜಮೀನು ಇರುತ್ತೆ, ಅಲ್ಲಿ ಬಹಳ ಹಿಂದಿನಿಂದ ಜನ ಹೋಗ್ತಿರ್ತಾರೆ ಬರ್ತಿರ್ತಾರೆ, ಅದು ದಾಖಲೆಯಲ್ಲಿ ಇರಲ್ಲ ಅಂತ ಅನ್ಕೊಂಡ ಒಂದು ದಾರಿ, ಆ ಇದಕ್ಕಿದ್ದಂಗೆ ದಾರಿಯನ್ನ ಬಂದ್ ಮಾಡ್ತಾರೆ. ಬಂದ್ ಮಾಡಿದಾಗ ಅವ್ರು ಕೇಳ್ಬೋದಾ
3: ಸರ್? ಆ ತರನು ಇವಾಗ ನೀವು ಹೇಳ್ದಂಗೆ ಇವಾಗ ಜಮೀನು ಎಲ್ಲಾ ಕಡೆನು ಮ್ಯಾಪ್ ಅಂತ ಆಗಿರುತ್ತೆ. ಎಲ್ಲಾ ತಹಸೀಲ್ದಾರ್ ಆಫೀಸ್ ಅಲ್ಲಿ ಒಂದು ವಿಲೇಜ್ ಮ್ಯಾಪ್ ಅಂತ ಇರುತ್ತೆ, ಅಲ್ಲಿ ಕಾಲ್ದಾರಿ ಯಾವ್ದು, ಭೂಮಿ ಯಾರ್ದು, ಪ್ರೈವೇಟ್ ಪ್ರಾಪರ್ಟಿ ಯಾರ್ದು, ಸರ್ಕಾರದ ಆಸ್ತಿ ಯಾವ್ದು ಮತ್ತೆ ಕಾಲ್ದಾರಿ ಯಾವ್ದು ಅಂತ ಕ್ಲಿಯರ್ ಆಗಿರುತ್ತೆ. ಸೊ

0: ವರ್ಷದಿಂದ 30 ವರ್ಷದಿಂದ ಇದು ದಾರಿಯಾಗಿದೆ, ಹಾಗಾಗಿ ಇದು ದಾರಿಯಾಗಿ ಡಿಕ್ಲೇರ್ ಮಾಡಿ ಅಂತ ನಾವು ಕೇಳಬಹುದು.
1: ಅಥವಾ ಹೊಸದಾಗಿ ದಾರಿ ಏನಾರ ಸೃಷ್ಟಿಯಾಗಿದ್ರೆ ಇದು ದಾರಿ ಬರುತ್ತೆ ಅಂತ ಹೇಳಬೇಕಾದ್ರೆ ಅದನ್ನು ತೋರಿಸಬೇಕಾಗುತ್ತೆ. ಜನರಿಗೆ ಕೆಲವು ಸಲ ಸುಮ್ಮನೆ ಅನಾವಶ್ಯಕವಾಗಿ ಆಕ್ಷೇಪ ಮಾಡೋದೊಂದು ಇರುತ್ತೆ, ಅದು ಮಾಡಬಾರದು. ಮಾಡಿದ್ರೆ ಕಾನೂನಿನ ಕೆಲವು ವಿಚಾರಗಳನ್ನು ಅವ್ರು ಎದುರಿಸಬೇಕಾಗತ್ತೆ,
0: ನಿಜ
1: ಕಾನೂನಿನ ಹೋರಾಟ ಆಗತ್ತೆ. ಅಂತಹ ಟೈಮ್ನಲ್ಲಿ ಅವ್ರನ್ನ ಅಲ್ಲಿ ಕರಿಬೇಕಾಗತ್ತೆ, ಅಲ್ಲೆಲ್ಲ ಅಲ್ಲಿದಾಡಬೇಕಾಗತ್ತೆ ಅವರು, ಅದು ನೆನಪಿರಲಿ ಅಂತ.
0: ನಿಜ,
1: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ಬಸವಪ್ರಸಾದ್ ಕುನಾಲೆ ಅವರೇ ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರಲ್ಲಿ ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 3:06, ಇದು ಶನಿವಾರದ ಶುಭ ಸಂಜೆಯತ್ತ ಸಾಕ್ತಿರುವಂತಹ ಹೊತ್ತು. 3 ಗಂಟೆ ಇನ್ನು ಮಠ ಮಠ ಮಧ್ಯಾಹ್ನ, ಬಿಸಿಲಾಗ್ತಿದ್ದೀರಿ ಅಂತಿದ್ದಾರೆ ಕೆಲವರು. ಮಳೆ ಬರ್ತಿದ್ಯಾ? ಮೆಸೇಜ್ ವೆಸ್ಟ್, ಕಾಲ್ ವೆಸ್ಟ್ ಕೇಳುವುದು ಬೆಸ್ಟ್. ಏನಪ್ಪ, ಮೆಸೇಜ್ ಬಂದಿದೆ, ನಾವಿನ್ನು ಪ್ರಶ್ನೆನೇ ಕೇಳಿಲ್ಲ. ಪರವಾಗಿಲ್ಲ, ಯಾಕೆಲ್ಲ ಅಲ್ವಾ? ಏನೇನೋ ಹೇಳ್ತಿರ್ತೀರ, ಏನೇನೋ ಕಳಿಸ್ತಿರ್ತೀರಾ, ಅಥವಾ ಯಾರಿಗೋ ಕಳ್ಸೋದು ನಮಗೆ ಕಳಿಸ್ಬಿಡ್ತೀರೇನೋ ಆಮೇಲೆ ಅಲ್ವಾ. ಸ್ವಲ್ಪ ಕಳಿಸುವಾಗ ಅಂದರೆ ಫಾರ್ವರ್ಡ್ ಮಾಡುವಾಗ, ಸೆಂಡ್ ಮಾಡುವಾಗ ಯಾರಿಗೆ ಕಳಿಸ್ತಾ ಇದ್ದೀನಿ ಅಂತ ಒಂಚೂರು ಗಮನ ಇಟ್ಟು ನೋಡಿದ್ರೆ ಒಳ್ಳೆಯದು. 3:07, ಹೊಂಬಿಸಿಲು ಶುರುವಾಗ್ತಾ ಇದೆ. ಹೊಂಬಿಸಿಲಿನಲ್ಲಿ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಎಂದಿನಂತೆ ನೀವು ಕೂಡ ನಿಮ್ಮ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9489001013 ಕರೆ ಮಾಡಿ ತಿಳಿಸಬಹುದು. ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು ಇರಲೇಬೇಕು. ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನ ಟೈಪ್ ಮಾಡೋದನ್ನು ಮರಿಬೇಡಿ. ಪ್ರಶ್ನೆ ಈ ರೀತಿಯಾಗಿದೆ, ಹೊಂಬಿಸಿಲಿನ ಪ್ರಶ್ನೆ. ಯಾವುದರ ಬೆಲೆ ಹೆಚ್ಚು? 2 ಹೇಳ್ತೀನಿ, ಅದರಲ್ಲಿ ಯಾವುದರ ಬೆಲೆ ಹೆಚ್ಚು ಹೇಳಬೇಕು. 0.09 ಮತ್ತು 0.09 ಇವುಗಳಲ್ಲಿ ಯಾವುದರ ಬೆಲೆ ಹೆಚ್ಚು, ಯಾವುದರ ಬೆಲೆ ಹೆಚ್ಚು ಅನ್ನೋದನ್ನು ನೀವು ಬೇಗ ನಮಗೆ ಕಳುಹಿಸಿಕೊಡಿ. ಕೇಳ್ತಾ ಇರಿ ಹೊಂಬಿಸಿಲು, ಇದು ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು. ಹೊಂ ಬಿಸಿಲಿನಲ್ಲಿ ನಾವಿದ್ವಿ, ಪ್ರಶ್ನೆಯನ್ನು ಕೇಳಿದ್ವಿ. 0.9 ಮತ್ತು 0.09 ಇವುಗಳಲ್ಲಿ ಯಾವುದರ ಬೆಲೆ ಹೆಚ್ಚು ಅಂತ ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಜಗದಾಂಬಿಕಾ, ಹಂಸಬೇಣಿ, ಎನ್ನ ಪ್ರಸಾದ್, ರಾಜಾಜಿನಗರ್, ವೆಂಕಟಾಚಲ, ಜಗದಂಬಾ, ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜ್ಪೇಟೆ, ನೇತ್ರ ಕೆಂಗೇರಿ, ಶೆಟ್ಟಿಗೆರೆ, ಶ್ರೀಧರ್ ಮೂರ್ತಿ, ಚಿಕ್ಕಬಳ್ಳಾಪುರ, ಹೊನ್ನೂರು, ಹಳಿಯ ಹನುಮಂತ್ಪುರ, ಗುರುರಾಜ್ ಕುಟುಂಬ, ವಿರೂಪಾಕ್ಷನಗರ, ಬೂದಿಗೆರೆ, ಮುರಳಿ, ಸುಧಾ, ಬೂದಿಹಾಳ್ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. 0.9 ಮತ್ತು 0.09 ಮೂರು ಅಂಕಿ ಇದೆ ಇಲ್ಲಿ, ಪಾಯಿಂಟ್ ಆದಮೇಲೆ ಎರಡು, ಇಲ್ಲಿ ಪಾಯಿಂಟ್ ಆದಮೇಲೆ ಒಂದು. 0.09 ಬೆಲೆ ಹೆಚ್ಚು ಅಂತ ಹೇಳಿಬಿಟ್ರೆ ಎಡವಟ್ಟು ಆಗೋಗುತ್ತೆ, ಯಾಕಂದರೆ 0.9 ಬೆಲೆ ಹೆಚ್ಚು, 10 to 9, 100 to 90 ಅಂತ. ಆದರೆ ಇಲ್ಲಿ 0.09 10 to 0.09 ಅಲ್ಲ, 100 to 9 ಆಗುತ್ತೆ ಅಲ್ವಾ. ಈಗ ಮ್ಯಾಥ್ಸ್ ಪಾಠ ಮಾಡ್ಕೊಳ್ಳೋ ಕೂತ್ಕೊಂಡ್ರೆ ಸ್ಲೇಟು, ಬಳಪ, ನೋಟ್ಬುಕ್ ಎಲ್ಲ ಇಟ್ಕೊಬೇಕಾಗತ್ತಲ್ಲ, ಕೆಟ್ಟೋಗುತ್ತೆ. ಗಣಿತ ಅಂದರೆ ನಮಗೆ ಅಯ್ಯೋ ಅಗಣಿತ ಕಷ್ಟಗಳು ಅನ್ನೋ ಥರ ಆಗ್ಬಿಡತ್ತೆ. ಹಾಗಾಗಿ 0.9 ದೊಡ್ಡದು ಹೆಂಗೆ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಮಲ್ಲಿ ಯಾರು ಮ್ಯಾಥ್ಸ್ ಎಕ್ಸ್ಪರ್ಟ್ ಇದ್ದರೆ, ಗಣಿತ ತಜ್ಞರಿದ್ದರೆ ತಿಳ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. 0.9 ಅಂತ ಉತ್ತರ ಕಳಿಸಿದ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮ್ಮ ಉತ್ತರ ಸರಿಯಾಗಿದೆ. ಮತ್ತೊಂದು ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಯಾವುದ್ರ ಬೆಲೆ ಹೆಚ್ಚು ಅಂತ ತಿಳ್ಕೊಂಡ್ವಿ, ಈಗ ನಾವೆಲ್ಲಿದ್ದೀವಿ ಅಂತ ತಿಳ್ಕೊಬೇಕು. ಅರೆ ನಾವೆಲ್ಲಿದ್ದೀವಿ ಅಂದರೆ ನಮ್ಮ ಮನೇಲಿದ್ದೀವಿ, ಆಫೀಸಲ್ಲಿದ್ದೀವಿ, ಇಲ್ಲೇ ಎಲ್ಲ ಕೂತಿದ್ದೀವಿ, ಇಲ್ಲ ಪಕ್ಕದವ್ರ ಪಕ್ಕದ ಮನೆಗೆ ಹೋಗಿ ನಾವು ಕೂತ್ಕೊಂಡಿದ್ದೀವಿ, ಅಲ್ಲ ಅವರೇ ಬಂದು ನಮ್ಮನೇಲಿ ಕೂತಿದ್ದಾರೆ ಅಂತ ಅನ್ಕೋಬೋದು. ನಾವೆಲ್ಲಿದ್ದೀವಿ ಅನ್ನೋದಕ್ಕಿಂತ ಹಿಂದೂ ಪಂಚಾಂಗದ ಪ್ರಕಾರ ಇದು ಯಾವ ಮಾಸ, ಈಗ ನಾವು ಪ್ರೆಸೆಂಟ್ ಇದ್ದೀವಲ್ಲ, ಇದು ಯಾವ ಮಾಸ ಹಿಂದೂ ಪಂಚಾಂಗದ ಪ್ರಕಾರ? ನಿಮ್ಮ ಉತ್ತರ ಏನು ಬೇಗ ಬೇಗ ನಮಗೆ ವಾಟ್ಸಪ್ ಮಾಡಿ 9408091013. ಕರೆ ಮಾಡೋದಾದರೆ ನಮ್ಮ ಧ್ವನಿನ ನೀವು ಕೇಳ್ತೀರಾ, ನಿಮ್ಮ ಧ್ವನಿನ ನಾವು ಕೇಳ್ಬೋದು ಅನ್ನೋದಾದರೆ 2281202.

ಏತಕ್ಕೆ ಬೊಗಸೆ ತುಂಬ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಬೆಲ್ ಬಾಟಮ್ ಚಿತ್ರದಿಂದ ಗೀತೆ ಮೂಡಿ ಬಂತು. ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಸಂಯೋಜನೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆ. ಇದಕ್ಕೂ ಮುಂಚೆ ಮರೆತು ಹೋಯಿತೆ ಅಮ್ಮ ಚಿತ್ರದಿಂದ ಗೀತೆಯನ್ನು ಕೇಳಿದ್ವಿ. ಸಂಜಿತ್ ಹೆಗ್ಡೆ ಅವರ ದನಿಯಲ್ಲಿ ಅಜುಂಜನಿ ಅವರ ಸಂಗೀತ ಸಂಯೋಜನೆ, ಕವಿರಾಜ್ ಅವರ ಸಾಹಿತ್ಯ ರಚನೆ. ಪ್ರಶ್ನೆ ಕೇಳಿದ್ವಿ ನಾವು ಹೋಮ್ ಬೆಸಲ್ನಲ್ಲಿ, ಏನಂತ ಕೇಳಿದ್ವಿ, ಹಿಂದೂ ಪಂಚಾಂಗದ ಪ್ರಕಾರ ಇದು ಯಾವ ಮಾಸ, ನಾವು ಯಾವ ಮಾಸದಲ್ಲಿದ್ದೀವಿ, ಯಾವ ತಿಂಗಳಲ್ಲಿದ್ದೀವಿ ಅಂತ. ಸಾಕಷ್ಟು ಜನ ಕಳಿಸಿಕೊಟ್ಟಿದ್ದಾರೆ ಉತ್ತರವನ್ನು. ಯಾರಿಲ್ಲ ಅಂತ ನೋಡೋದಾದರೆ ರಘುನಾರಾಯಣ್ ಬೆಂಗಳೂರು, ವಾಸಿಂ ಜಗಳೂರು, ಪರಿಮಳ ಬೆಂಗಳೂರು, ವಾಣಿಶ್ಯ ಧಾರವಾಡ, ರೀಕ್ಷಾ ಮೈಸೂರು, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರು, ಸುನಂದಾಸ್ ಕಂದಾ ಲೇಔಟ್ ಕರೆಕ್ಟಾಗಿ ಓದಿದ್ದೀನಾ ಅಂತ ನಂಗೆ ಡೌಟು ಅಲ್ವಾ. ಸುನಂದಾಸ್ ಕಂದಾ ಲೇಔಟ್ ಅಂತಿದೆ, ಕರೆಕ್ಟಾಗಿ ಓದಿದ್ದೀನಿ ಅಂತ ನಂಗೆ ಡೌಟು. ಹರ್ಷಿತಾ ಮಂಜುನಾಥ್ ಲಗ್ಗೆರೆ, ಕೃಷ್ಣಪ್ಪ ಕಾಡುಗೋಡಿ, ಬಿಂದು ಪ್ರಕಾಶ್ ಬೆಂಗಳೂರು. ಅದಕ್ಕೆ ಒಂಚೂಲ ಅಲ್ಪಪ್ರಾಣ ಮಹಾಪ್ರಾಣ ಅದ್ರ ಜೊತೆಗೆ ಈ ಅಲ್ಪವಿರಾಮ ಪೂರ್ಣ ವಿರಾಮ ಕ್ವಶನ್ ಮಾರ್ಕ್ ಇವೆಲ್ಲ ಇದ್ದಾವೆ, ಅವನು ಒಳ್ಳೆಯಲ್ಲಿ ಬಳಸ್ಕೋಬೇಕು. ಆಮೇಲೆ ಸ್ಪೇಸ್ ಅಂತ ಇದೆ, ಒಂಚೂರು ಜಾಗ ಕೊಡೋದು ಅಂತ. ಆ ಜಾಗ ಕೊಡಬೇಕು ಒಂಚೂರಿಗೆ, ನಿಮ್ಮ ಮದ್ ಅಂದರೆ ನೀವಿಬ್ಬರು ಕೂತಿರ್ತೀರ, ನಿಮ್ಮ ಪಕ್ಕದಲ್ಲೊಬ್ರು ಕೂತ್ಕೋಬೇಕಂದ್ರೆ ಒಂಚೂರು ಜಾಗ ಕೊಡಬೇಕು. ಹಾಗೆ ಇಬ್ಬರನ್ನ ಸಪ್ರೇಟ್ ಮಾಡಬೇಕು ಅಂದರೆ ಅಲ್ಲಿ ಒಂಚೂರು ಜಾಗ ಕೊಡಬೇಕು. ನೋಡಿ ಏನೇನಾಗುತ್ತೆ ಅಂತ, ತಪ್ಪು ತಪ್ಪಾಗ್ಬಿಡುತ್ತೆ. ಆಮೇಲೆ ಇವರೆಲ್ಲರಿಗೂ ಕೂಡ ಅಭಿನಂದನೆಗಳು, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಹಿಂದೂ ಪಂಚಾಂಗದ ಪ್ರಕಾರ ಇದು ಯಾವ ಮಾಸ

ಎಂಬ ಪ್ರಶ್ನೆಯನ್ನು ಕೇಳಿದ್ವಿ. ಇದು ವೈಶಾಖ ಮಾಸ, ಚೈತ್ರ ವೈಶಾಖ. ಸೊ ಹಿಂದೂ ಪಂಚಾಂಗದ ಎರಡನೇ ತಿಂಗಳಲ್ಲಿ ನಾವಿದ್ದೀವಿ, ವೈಶಾಖ ಮಾಸದಲ್ಲಿದ್ದೀವಿ. ವೈಶಾಖ ಅಂತ ಉತ್ತರ ಕೊಟ್ಟ ಎಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮ್ಮ ಹೆಸರು ಹೇಳ್ದಲ್ಲೇ ಇರ್ಬೋದು, ಆದರೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಚಪ್ಪಾಳೆಯ ಅಭಿನಂದನೆ.

0: ಕೆಲವ್ರು ಕೆಲವ್ರು ಲಿಂಕ್ ಕಳಿಸ್ತಾನೇ ಇರ್ತಾರೆ, ಕೆಲವರು ಮಿಸ್ ಕಾಲ್ ಕೊಡ್ತಾನೇ ಇರ್ತಾರೆ. ಅದೇನೋ ಬರೀ ಟೆಕ್ಸ್ಟ್ ಮೆಸೇಜ್ ಮಾತ್ರ ಮಾಡ್ತಾ ಇರಿ ಅಂತ ನಾವು ಹೇಳಿದ್ರು. ನಾವು ಉತ್ತರ ಹೇಳಿದಂದ್ರೆ ಕೆಲವರು ಉತ್ತರ ಕಳಿಸ್ತಾರೆ, ನಾವು ಹೇಳಿದ್ನ ಕೇಳಿಸ್ಕೊಂಡಂದ್ರೆ ಕಳಿಸ್ಬೋದೇನೋ ಅಂತ ನಾನು ಅನ್ಕೋತೀನಿ. ಪರವಾಗಿಲ್ಲ, ಇಟ್ಸ್ ಓಕೆ, ಅವ್ರ ಹೆಸರು ಬರಬೇಕಷ್ಟೇ. ಹ್ಞೂ, ಇನ್ನು ಯಾರೆಲ್ಲ ಸರಿಯಾದ ಪ್ರಶ್ನೆಗಳನ್ನು ಸರಿಯಾದ ಉತ್ತರಗಳನ್ನ ಕಳಿಸಿದ್ದಾರೆ ನಮ್ಮ ಪ್ರಶ್ನೆಗೆ ಅಂತ ನೀವು ಕ್ವಶನ್ ಮಾರ್ಕ್ ಹಾಕ್ಬಿಟ್ರೆ ಈರಣ್ಣ ಬೆಂಗಾಲಿ ಅವರೇ ಎಷ್ಟು ಜನದ ಹೆಸರು ಅಂತ ಹೇಳೋಕ್ಕಾಗುತ್ತೆ. ಒಂದು ಲಿಮಿಟೆಡ್ ಮೆಂಬರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊತೀವಿ, ಅಂದರೆ ಫಸ್ಟ್ ಕಳಿಸಿರ್ತಲ್ಲ ಅವ್ರನ್ನ ಆರ್ಡ್ರ್ ಪ್ರಕಾರ ಅಷ್ಟರಲ್ಲಿ ಎಷ್ಟು ಜನನ ಹೇಳಬೇಕು ಅಂತ ನಮಗೊಂದು ಇನ್ಸ್ಟ್ರಕ್ಷನ್ ಇದೆ, ಅವ್ರನ್ನ ಹೇಳ್ತೀವಿ. ನೀವು ಬರ್ಬೋದು, ವೆಯ್ಟ್ ಮಾಡ್ತಾ ಇರಿ, ಉತ್ತರ ಕಳಿಸ್ತಾ ಇರಿ. ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಹೊತ್ತು ಸರಿಯಾಗಿ ಗಮನವಿಟ್ಟು ಕಿವಿಗೊಟ್ಟು ಆಲಿಸಿ, ಸರಿ ತಪ್ಪು ತಿಳಿಸಿ, ಸರಿನೋ ತಪ್ಪು ಅಂತ ಹೇಳಬೇಕು ಆಯಿತಾ. 2 ಕೆಜಿ ಹತ್ತಿಗಿಂತ 2 ಕೆಜಿ ಅಕ್ಕಿ ತೂಕ ಹೆಚ್ಚು, ಸರಿನೋ ತಪ್ಪು, ನಿಮ್ಮ ಉತ್ತರ ಏನು ಅನ್ನೋದನ್ನು ಸರಿಯಾಗಿ ನಮಗೆ ವಾಟ್ಸಪ್ ಮಾಡಿ 9408090013 ಕರೆ ಮಾಡ್ತೀನಿ ಅನ್ನೋದಾದರೆ 0800228120 6 0800228212 6 2 8 ಜಗಳಕ್ಕೆ ಬಿದ್ದುಬಿಟ್ಟಿದೆ. ಕೇಳಿಸ್ಕೊಂಡ್ರಲ್ಲ ಪ್ರಶ್ನೆ, ಬೇಗ ಬೇಗ ಉತ್ತರವನ್ನು ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಹೊಂಬೆಸಿಲ್ಲು, ತುಂಬಾ ಕಲರ್ಫುಲ್ಲು, ಇದು ಕನ್ನಡ ಕಾಮನವಿಲ್ಲು.
1: ದಿಸ್ ಸಾಂಗ್ ಇಸ್ ಡೆಡಿಕೇಟೆಡ್ ಟು ಆಲ್ ಡಿಪ್ರೆಸ್ಡ್ ಪೀಪಲ್.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಯಾವ್ದು ತೂಕ ಹೆಚ್ಚು? ಅಯ್ಯೋ ಏನಿದು, ಏ ಅಕ್ಕಿ ತಾನೇ ಯಾವಾಗಲೂ ತೂಕ ಇದ್ದ ಹತ್ತಿಯಲ್ಲಿ ತೂಕ ಇರುತ್ತೆ, ಅದು ಹೂವು ಎತ್ತದಂಗೆ ಎತ್ಬಿಡ್ಬೋದು ಅಂತ ಅಂದ್ಕೊಡ್ತಿರ್ತಾರೆ ಕೆಲವರು. ಕೆಲವರು ಅಯ್ಯೋ ಅದೇನು ಅಳಿಯಲ್ಲ ಮಗಳು ಗಂಡ ಈ ಥರ ಪ್ರಶ್ನೆ ಅಂತ ಕೆಲವರು ಅಂದ್ಕೊಂಡಿದ್ದೀರ. ಪರವಾಗಿಲ್ಲ, ಚಿತ್ರ ವಿಚಿತ್ರವಾದಂತಹ ತರಹೇವಾರಿ ಉತ್ತರಗಳು ನಮಗೆ ಬಂದಿದೆ. ಪ್ರಶ್ನೆ ಕೇಳಿದ್ವಿ, 2 kg ಹತ್ತಿಗಿಂತ 2 kg ಅಕ್ಕಿ ತೂಕ ಹೆಚ್ಚು, ಸರಿನಾ ತಪ್ಪ ಅಂತ ನಾವು ಕೇಳಿದಾಗ ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ ಜಯಶ್ರೀ, ಸುನಿಲ್, ರಾಜಾಜಿನಗರ್, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರ, ಹರೀಶ್ ಮಲ್ಲೇಶ್ವರ, ರಮ್ಯಾ ನೆಲಮಂಗ್ಲ, ಚಂದ್ರಪ್ಪ ಉತ್ತರಹಳ್ಳಿ, ಲೀಲಾ ಬೇಗೂರು, ಕೃಷ್ಣ ಬೆಂಗಾಲಿ ರಾಯಚೂರಿನಿಂದ, ಗಜಾನನ್ ಭಟ್ ಬೋಳನಮಕ್ಕಿ, ಬಿಂದು ಪ್ರಕಾಶ್ ಬೆಂಗಳೂರು, ಶಾಂತಾ ಬ್ಯಾಂಕ್ ಕಾಲೋನಿ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. 2 kg ಹತ್ತಿಗಿಂತ 2 kg ಅಕ್ಕಿ ತೂಕ ಹೆಚ್ಚು, ಈ ಸ್ಟೇಟ್ಮೆಂಟ್ ತಪ್ಪು. ಯಾಕಂದರೆ ಎರಡೂ 2 kg ಇರೋದ್ರಿಂದ ಹತ್ತಿನೂ 2 kg ಇದೆ, ಅಕ್ಕಿನೂ 2 kg ಇದೆ, ಹಾಗಾಗಿ ಎರಡರ ತೂಕವು ಕೂಡ ಸಮಾನವಾಗಿದೆ. ಇದು ಯಾವುದು ಹೆಚ್ಚು ಕಮ್ಮಿ ಅಂತೇನಿಲ್ಲ. ಸೊ ನಿಮ್ಮ ಸ್ಟೇಟ್ಮೆಂಟ್ ತಪ್ಪು ಅಂತ ಯಾರು ತಪ್ಪು ಅನ್ನೋ ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಎಫ್ಎಂ ರೇನ್ಬೋ 101.3 ಕನ್ನಡ ಕಮಲಬಿಲ್ಲು. ಸಮಯ 3:31. ಶನಿವಾರದ ಶುಭ ಮಧ್ಯಾಹ್ನದ ಹೊತ್ತು ನಾವು ಹೊಂಬಿಸಿಲಿನಲ್ಲಿದ್ದೀವಿ, ಪ್ರಶ್ನೆಯನ್ನ ಕೇಳ್ತಾ ಇದ್ವಿ. ಈಗ ಮತ್ತೊಂದು ಪ್ರಶ್ನೆ ನಿಮಗಾಗಿ. AFC ಅಂದರೆ ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ U17 ಓಮೆನ್ಸ್ ಏಷ್ಯನ್ ಕಪ್ಗೆ ಭಾರತ ತಂಡ ಡ್ಯಾಶ್ ವರ್ಷಗಳ ನಂತರ ಮರಳಿದೆ. ಎಷ್ಟು ವರ್ಷಗಳ ನಂತರ ಮರಳಿದೆ? ನಾವು ಆಪ್ಷನ್ಸ್ ಕೊಡ್ತೀವಿ, ಸರಿಯಾದದನ್ನು ಆಯ್ಕೆ ಮಾಡಿ. ಆಯ್ಕೆ 1 18, ಆಯ್ಕೆ 2 15, ಆಯ್ಕೆ 3 21, ಆಯ್ಕೆ 4 22. AFC ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ U17 ಓಮೆನ್ಸ್ ಏಷ್ಯನ್ ಕಪ್ಗೆ ಭಾರತ ತಂಡ ಡ್ಯಾಶ್ ವರ್ಷಗಳ ನಂತರ ಮರಳಿದೆ. 18 15 21 22. ನಿಮ್ಮ ಉತ್ತರ ಏನು? ಸರಿಯಾದದನ್ನು ಆಯ್ಕೆ ಮಾಡಿ, ನಮಗೆ ವಾಟ್ಸಪ್ ಮಾಡಿ 9408090910013. ಕರೆ ಮಾಡೋದಾದರೆ 0800-222-8126.
1: ಮಾದಪ್ಪ ಬರುವಾಗ

ಶಿವಮೂರ್ತಿ ಎಂ ಮಹೇಶ್ ಮತ್ತು ತಂಡದವರು ಹಾಡಿದಂತಹ ಗೀತೆ ಇದು. ಜಾನಪದ ಗೀತೆ ಗಂಟು ಮೋಟೆ ಚಿತ್ರದಲ್ಲಿ ಇದನ್ನು ಬಳಸಿಕೊಳ್ಳಾಯಿತು. ಗೀತೆಯನ್ನು ಕೇಳಿದಕ್ಕೂ ಮುಂಚೆ ವಾಸುಕಿ ವೈಭವರ ದನಿಯಲ್ಲಿ ಸುಪ್ರಭಾತ ಮರೆತೇ ಹೋಯಿತು, ನಿನ್ನ ಹೆಸರಷ್ಟೇ ಉಳಿಯಿತು ಅಂತೇನು ಹಾಡ್ತಾ ಇದ್ದಿಲ್ಲ. ಕೆಮಿಸ್ಟ್ರಿ ಆಫ್ ಕನ್ನಡ ಕರಿಯಪ್ಪ ಚಿತ್ರದಿಂದ ವಾಸುಕಿ ವೈಭವರ ದನಿಯಲ್ಲಿ ಆರವ್ ರಿಷಿಕ್ ಅವರ ಸಂಗೀತ ಸಂಯೋಜನೆ, ಕುಮಾರ್ ಅವರ ಸಾಹಿತ್ಯ ರಚನೆ, ಸಂಗೀತ ರವೀಂದ್ರನಾಥ್ ಅವರು ವಾಸುಕಿ ವೈಭವರ ಜೊತೆ ದನಿಯಾಗಿದ್ದರು. ಗೀತೆಯನ್ನು ಕೇಳ್ತಾ ಇದ್ವಿ, ಪ್ರಶ್ನೆಗಳನ್ನು ಕೇಳಿಸ್ಕೊಂಡ್ರಿ, ಉತ್ತರಗಳನ್ನು ಕಳಿಸ್ತಾ ಇದ್ದೀರಾ. ನಾವು ಪ್ರಶ್ನೆ ಕೇಳಿದ್ವಿ, AFC ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಅಂಡರ್ 17 ವುಮೆನ್ಸ್ ಏಷ್ಯನ್ ಕಪ್ಗೆ ಭಾರತದ ತಂಡ ಎಷ್ಟು ವರ್ಷದ ನಂತರ ಮರಳಿದೆ? 18, 15, 21, 22 ಕೇಳಲಿಲ್ಲ, 20 ಅಂತ ಕಳಿಸಿದ್ದಾರೆ. ನಾವು ಆಪ್ಷನ್ ಕೊಡೋದಲ್ಲ, ಇದು ನೀವು ಕಳಿಸಿದ್ದೀರಾ ಅಂದರೆ ಯೋಚನೆ ಮಾಡಲೇಬೇಕು ಅಂತ. ನಾನು ಯೋಚನೆ ಮಾಡಿದಾಗ ಪಾರ್ವಾಗಿಲ್ಲ, ನಾವು ಆಪ್ಷನ್ ಕರೆಕ್ಟಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಅನ್ನಿಸ್ತು. ಸರಿಯಾದ ಉತ್ತರವನ್ನು ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದರೆ ಸುಧಾ ನಾರಾಯಣ್ ಕೆಹಳ್ಳಿ, ಬಿಂದು ಪ್ರಕಾಶ್ ಬೆಂಗಳೂರು, ಎನ್ಜಿ ಬಸವರಾಜು ಚಿತ್ರದುರ್ಗ, ಮಂಜುನಾಥ್ ಇಂದರಗಿ, ಜಗದೀಶ್ ಹಿರೇಮಠ ಬೆಂಗಳೂರು, ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆ, ಮೋನಿಕಾ ಕೋರಿಮಂಗಲ, ಶೋಭಾ ಹುಬ್ಬಳ್ಳಿ, ಪುಷ್ಪ ಶಾನುಭೋಗರ ಗದಗ, ಜಗದಾಂಬಿಕಾ ಹಂಸವೇಣಿ ಇವರು ಸರಿಯಾದ ಉತ್ತರವನ್ನು ಕಳಿಸಿದರೆ. ನೇತ್ರ, ನೀವು ಸದ್ಯಕ್ಕೆ ಸರಿಯಾದ ಉತ್ತರವನ್ನು ಕಳಿಸಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮತ್ತು ಅಭಿನಂದನೆಗಳು ನಿಮ್ಮೆಲ್ಲರ ಉತ್ತರಕ್ಕೆ. ನಿಮಗೆ ಚಪ್ಪಾಳಿ ಅಭಿನಂದನೆ. ಖುಷಿಯೋ ಖುಷಿ, ಕೆಲವರಿಗೆಲ್ಲ ಕಷ್ಟದ ಪ್ರಶ್ನೆ ಅನ್ಸ್ಬೋದು, ಯಾಕಂದರೆ ನಮಗೆ ಬೆರಳಣಿಕೆಯ ಸರಿ ಉತ್ತರ ಅಷ್ಟೇ ಬಂದಿದೆ. ನೇತ್ರ ಕೆಂಗೇರಿ ಅಂತ ಹಾಕಿದ್ರು ನೇತ್ರ ಅಂತಲೇ ತೊಗೋತೀವಿ. ಕೆಂಗೇರಿ ತೆಗೆದುಬಿಟ್ಟು ಹಿಂದಿದ ಮೆಸೇಜ್ ಎಲ್ಲ ಡಿಲೀಟ್ ಮಾಡಿ ಕಳಿಸಿದ್ರು ನೀವು ನೇತ್ರ ಕೆಂಗೇರಿ ಅನ್ನೋದೇ ಗೊತ್ತಾಗುತ್ತೆ. ಎಷ್ಟು ಸಲ ನಿಮ್ಮ ಹೆಸರು ಕೇಳಬೇಕು ಅನ್ನೋ ಆಸೆಗೆ ಏನೇನೆಲ್ಲ ಟೆಕ್ನಿಕ್ ಯೂಸ್ ಮಾಡ್ತೀರಾ ಅಂತ ಅರ್ಥ ಆಗ್ತಾ ಇದೆ ನೋಡಿ. ಕಾಂಪಿಟೇಷನ್ ಹೆಂಗಿದೆ ಅಂತ, ಕೆಲವರು ನನ್ನ ಹೆಸರು ಹೇಳಲ್ವಲ್ಲ ಮೇಡಮ್, ನನ್ನ ಮೇಲೇನು ಕೋಪ, ನಾ ಯಾಕೆ ನನ್ನ ಹೆಸರು ಹೇಳಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಕೆಲವರು ಒಂದ್ಸಲ ಅವ್ರ ಹೆಸರು ಊರು ಕಳಿಸ್ತಾರೆ, ಆಮೇಲೆ ಊರ ಹೆಸರು ಡಿಲೀಟ್ ಮಾಡ್ತಾರೆ, ಹೆಸರು ಕಳಿಸ್ತಾರೆ. ಗೊತ್ತಾಗಬಾರ್ದು ಅಂತ ಪ್ರೀವಿಯಸ್ ಕಳಿಸಿರೋ ಎಲ್ಲ ಮೆಸೇಜ್ನು ಡಿಲೀಟ್ ಮಾಡ್ತೀರಾ, ಹೆಂಗೆಲ್ಲ ಕಣ್ಣಿಗೆ ಮಂಡಿಸ್ತೀರಾ ಅಂದರೆ ಅಬ್ಬಾ, ಸದ್ಯ ಕಣ್ಣು ಉಳ್ಕೊಂಡಿದ್ದಾವೆ ಇನ್ನೂ ಅಂತ ಅನ್ನಿಸ್ಬೇಕು ನಮಗೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಬುದ್ಧಿವಂತರಿಕೆ ನೋಡಿದಾಗ ನಮಗೂ ಕೂಡ ಖುಷಿಯಾಗತ್ತೆ. ಎಲ್ರಿಗೂ ಕೂಡ ಅಭಿನಂದನೆಗಳು. ಏನು ಸರಿಯಾದ ಉತ್ತರ ಅಂದರೆ 21. 21 ವರ್ಷದ ನಂತರ ನಮ್ಮ ಭಾರತೀಯ ಮಹಿಳಾ ಫುಟ್ಬಾಲ್ ಟೀಮ್, ಅದು ಅಂಡರ್ 17 ವುಮೆನ್ಸ್ ಏಷ್ಯನ್ ಕಪ್ಗೆ ಬಂದಿದೆ. 2005 ಇದ್ದಂತಹ ತಂಡ, ಕಾಣಿಸ್ಕೊಂಡಂತಹ ತಂಡ, ತದನಂತರ ಈಗ 2026 ಮರಳಿದೆ, ಅಂದರೆ 21 ವರ್ಷದ ನಂತರ. ಉತ್ತರ ಕಳಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಉತ್ತರ ಕೊಡೋ ಪ್ರಯತ್ನ ಮಾಡಿದವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಹೊತ್ತು. ಪ್ರಶ್ನೆ ಹಾಡಿನ ರೂಪದಲ್ಲಿದೆ, ಪ್ರಶ್ನೆ ಕೇಳಿಸ್ಕೊಳ್ಳಿ, ಆನಂತರ ನಾವು ಏನು ಅಂತ ಸೆಂಟೆನ್ಸ್ ಹೇಳ್ತೀವಿ ಪ್ರಶ್ನೆದು.

ಹಾಡು ಮಧ್ಯಭಾಗದಲ್ಲಿ ಕೇಳಿಸಿದ್ವಿ, ಪಲ್ಲವಿ ಮೊದಲ ಸಾಲು ಆರಂಭ ಹೇಗಾಗುತ್ತೆ, ಪಲ್ಲವಿಯ ಮೊದಲ ಸಾಲು ಏನು ಅನ್ನೋದನ್ನು ನಾವು ನಿಮಗೆ ಪ್ರಶ್ನೆಗೆ ಕೇಳ್ತಾ ಇದ್ದೀವಿ. ಸರಿ ಉತ್ತರವನ್ನು ನೀವು ನಮಗೆ ಬೇಗ ಬೇಗ ವಾಟ್ಸಪ್ ಮಾಡಿ 9489003 ಅಥವಾ ಕರೆ ಮಾಡೋದಾದರೆ 0800228120 ಇದಕ್ಕೆ ಕರೆ ಮಾಡಿ ನಿಮ್ಮ ಉತ್ತರವನ್ನು ತಿಳಿಸ್ಕೊಡಿ. ನಿಮ್ಮ ಉತ್ತರವನ್ನು ತಿಳಿಸ್ಕೊಡಿ ಅಂತ ಕೇಳಿದ್ದೀವಿ ಹೊರತು ಕರೆ ಮಾಡಿದಾಗ, ಕರೆ ಮಾಡಿದ ತಕ್ಷಣ ನಿಮ್ಮನ್ನ ಆನೇರ್ ತಗೋತೀವಿ ಅಂತ ಕೆಲವರು ಅಂದ್ಕೊಂಡ್ಬಿಟ್ಟಿದ್ದು. ಅದಕ್ಕೇನು ಇಷ್ಟು ಶುದ್ಧ ದೂರಪಟ್ಟಿ ಕಳಿಸಿದ್ದೀರಾ ವಾಟ್ಸಪ್ನಲ್ಲಿ, ಪರವಾಗಿಲ್ಲ. ಕಾಸು ಕೊಡಬೇಕಾ, ಕಜ್ಜಾಯ ಕೊಡಬೇಕಾ ಕಂಪ್ಲೇಂಟ್ ಮಾಡೋಕ್ಕೆ, ಮಾಡ್ತಾ ಇರ್ತೀರಾ. ನಿಮ್ಮ ಉತ್ತರವನ್ನು ಕರೆ ಮಾಡಿ ಆದರೂ ತಿಳಿಸಬಹುದು, ವಾಟ್ಸಪ್ನಲ್ಲಾದರೂ ಕಳಿಸಿಕೊಡಬಹುದು. ಥ್ಯಾಂಕ್ ಯು ಸೋ ಮಚ್. ಇದು ಹೋಮ್ ಬಿಸಿಲು, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

0: ಓಕೆ, ಪ್ರಶ್ನೆ ಕೇಳಿದ್ವಿ ನಾವು, ಹಾಡಿನ ರೂಪದಲ್ಲಿ ಇತ್ತು ಪ್ರಶ್ನೆ.
1: ಜೀವ ಕಿಟಕಿ ತೆರೆದು ಕುಳಿತಿರುವಾಗ,
0: ಇದು ನಮ್ಮ ಪ್ರಶ್ನೆ. ಅಂದ್ರೆ ಮಧ್ಯದ ಭಾಗದಲ್ಲಿ ಕೇಳಿಸಿದ್ವಿ ಹಾಡನ್ನ, ನೀವು ಪಲ್ಲವಿ ಹೇಳಿ ಅಂತ. ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕಳಿಸಿದ್ದಾರೆ, ಕೆಲವರು ಹಾಡಿಷ್ಟ ಪ್ರಶ್ನೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಮೇಡಮ್, ಬೆಳಗ್ಗೆ ಏನು ತಿಂಡಿ ಮಾಡಿದ್ರಿ ಅಂತ. ಯಾಕಪ್ಪ ಅಂತ ಅನ್ನಿಸಿದೆ ನಂಗೆ, ಈಗೆಲ್ಲ ಊಟನ ಮುಗಿಸೋಗ್ಬಿಟ್ಟಿದ್ದೀವಿ. ಇವಾಗ ತಾನೇ ಈಗ ತಿಂಡಿ ವಿಷಯ ಅಂದರೆ ಇವರು ಇವಾಗ ಎದ್ದಿರಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ. ಬೆಳಗ್ಗೆ ಏನು ತಿಂಡಿ ಮಾಡಿದ್ದೀರಿ ಅಂತ ಇವಾಗ ಕೇಳ್ತಿದ್ದಾರೆ. ಹತ್ತತ್ರ 4 ಗಂಟೆಲಿದ್ದೀವಿ, ಇವಾಗ ಎದ್ದಿದ್ದೀರಾ ಸರ್ ಅಂತ ನಾವು ಕೇಳಬೇಕಾಗಿದೆ. ಪರವಾಗಿಲ್ಲ, ಕೆಲವರೇನೋ ನಮ್ಮ ಹೆಸರು ಹೇಳಿಲ್ಲ ಆನರಲ್ಲಿ ಅಂತ ನಮ್ಮ ಹೆಂಡತಿ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ, ಏನೋ ನಮ್ಮ ಮನೆಯವ್ರು ಮುನ್ಸ್ಕೊಂಡಿದ್ದಾರೆ ಅಂತ ಕೆಲವ್ರು ಕಳಿಸಿದ್ದೀರಾ. ಮುನಿಸಿಕೊಂಡವರಿಗೆ ನೀವೇನು ಮಾಡಬೇಕು, ಮಾತಾಡಿಸಿ ಅಷ್ಟೇ ಸಾಕು ಅಂತ ನಾವು ಹೇಳ್ತೀವಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸಿದರೆ ಬಿಂದು ಪ್ರಕಾಶ್ ಬೆಂಗಳೂರು, ಲೀಲಾ ಬೇಗೂರು, ನಿತ್ಯ ಬೂದಿಹಾಳ್, ರಾಕೇಶ್ ಹರಿಹರ, ನೇತ್ರ ಕೆಂಗೇರಿ, ಎಸ್ ಎಂ ಶೋಭಾ ಹಾಸನದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ರಮ್ಯಾ ಮಲೆನಾಡು ಚಿಕ್ಕಮಗಳೂರು ಅವರು ಹಾಡನ್ನೇ ಬರೆದು ಕಳಿಸ್ಬಿಟ್ಟಿದ್ದಾರೆ. ಅದರ ಜೊತೆ ಜೊತೆಗೆ ಇನ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಸದ್ಯಕ್ಕೆ ಇಷ್ಟೇ ಸದ್ಯಕ್ಕೆ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಕೆಲವರು ಕನ್ಫ್ಯೂಸ್ ಆಗಿದೆ, ಅಲ್ಲಿ ಹೂ ಅನ್ನೋದು ಪದ ಬರುತ್ತೆ ಆರಂಭದಲ್ಲಿ, ಅದೇನು ಅರಳ್ತಾ ಇದೆಯಾ, ತೆರಳ್ತಾ ಇದೆಯಾ, ಹೋಗ್ತಾ ಇದೆಯಾ, ಏನು ಗೊತ್ತಾಗ್ತಾ ಇಲ್ಲ. ಮೊದಲ ಪಲ್ಲವಿಯ ಸಾಲು ಇದ್ದದು, ಹೂ ತೆರೆಯುತ್ತಿದೆ ಹೊರಟಿರುವ ನಸುಕಿನಲ್ಲಿ ಅಂತ. ಹೂ ತೆರೆಯುತ್ತಿದೆ ಅಂತ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀವಿ. ಕನ್ಫ್ಯೂಸ್ ಆಗಿದೆ, ಗೊತ್ತಾಗ್ದಲ್ಲ ಇದ್ರೆ, ಹಾಡಿಷ್ಟ ಯಾಕೋ ಗೊತ್ತಾಗ್ತಾ ಇಲ್ಲ, ಪ್ರಶ್ನೆ ಕಷ್ಟ ಅಂದವರು, ನಿಮ್ಮಿಷ್ಟದ ಹಾಡನ್ನು ಮತ್ತು ಆ ಸಾಹಿತ್ಯವನ್ನು ನಾವೆಲ್ಲರೂ ಕೂಡ ಈಗ ಕೇಳೋಣ.

ಹಾಡು ಸಖತ್ತಾಗಿದೆ ಮೇಡಮ್ ಅಂತ ಕೇಳೋರು ಕಳಿಸಿದ್ದಾರೆ. ನಿಮಗೆ ಎಲ್ಲರಿಗೂ ಇಷ್ಟ ಆಗಿರಬಹುದು. ಇದು ಸೂ ಫ್ರಮ್ ಸೂ ಚಿತ್ರದ ಗೀತೆ, ಸಿದ್ಧಾರ್ಥ ಬೆಳ್ಮಣ್ಣ ಅವರ ದನಿಯಲ್ಲಿ ಮೂಡಿ ಬಂದಂತಹ ಗೀತೆ. ಸುಮೇಧ್ ಅವರ ಸಂಗೀತ ಸಂಯೋಜನೆ, ಪೃಥ್ವಿ ಅವರ ಸಾಹಿತ್ಯ ರಚನೆ. ಪ್ರಶ್ನೆಯೂ ಕೇಳಿದ್ವಿ, ಹಾಡು ಕೇಳಿದ್ವಿ ಅಲ್ವಾ, ಉತ್ತರನೂ ಗೊತ್ತಾಗೋಯ್ತು. ಸಮಯ 3:52. ಕೊನೆಯದಾಗಿ ಒಂದು ಪ್ರಶ್ನೆ, ಫಾಸ್ಟಾಗಿ ಆನ್ಸರ್ ಮಾಡಿಬಿಡಿ. FM, ನಾವೆಲ್ಲ FM ರೇಡಿಯೋ ಕೇಳ್ತೀವಿ, FM ರೇಡಿಯೋ ಕೇಳ್ತೀವಿ ಅಂತ ಹೇಳ್ತಿಲ್ಲ, FM ಅಂದರೆ ಏನು ವಿಸ್ತರಿಸಿ. ಎಫ್ ಮತ್ತು ಎಂ ವಿಸ್ತರಣಾ ರೂಪ ಏನು? ನಿಮ್ಮ ಉತ್ತರವನ್ನು ಬೇಗ ಬೇಗ ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬಿಸಿಲು.

ಉತ್ತರ ಏನು ಅಂತ ನೋಡುವಂಥ ಹೊತ್ತು. ಕುರುಕ್ಷೇತ್ರ ಚಿತ್ರದಿಂದ ಸಂತೋಷ್ ವೆಂಕಿ ಅವರ ದನಿಯಲ್ಲಿ ಅವರ ಒಟ್ಟಿಗೆ ಶ್ರೇಯಾ ಘೋಷಾಲ್ ಅವರು ದನಿಯಾಗಿದ್ದರು. ಗೀತೆಯನ್ನು ಕೇಳಿದ್ವಿ. ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆ. ಸಾಕಷ್ಟು ಜನ ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದೆ. FM ಅಂದರೆ ಏನು, ವಿಸ್ತರಿಸಿ ಅಂತ ಕೆಲವರೆಲ್ಲ ಫಾಸ್ಟ್ ಮೂವಿಂಗ್ ಅಂತೇನೋ ಕಳಿಸಿದರೆ, ಕೆಲವರು ಏನೋ ಚಿತ್ರ ವಿಚಿತ್ರವಾದದ್ದೆಲ್ಲ ಕಳಿಸಿದ್ದಾರೆ. ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ ಫಾಸ್ಟ್ ಮೂವಿಂಗ್ ಅಂತ. ಇನ್ನು ಏನೇನೋ ಕಳಿಸಿದಾರಪ್ಪ, ಪರವಾಗಿಲ್ಲ. ಸರಿಯಾದ ಉತ್ತರ ಯಾರು ಕಳಿಸಿದ್ದಾರೆ ಅಂದರೆ ಮಹೇಂದ್ರ ಎಸ್, ತೆಲಗರಹಳ್ಳಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಪದ್ಮಶ್ರೀ ಕುಟುಂಬ, ರಾಮಚಂದ್ರಪುರ, ಪುಷ್ಪ ಪ್ರಶಾಂತ್ ದಾವಣಗೆರೆ, ಬಿಳೆ ಬಾವಿಂದ, ಮಂಜುನಾಥ್ ಇಂದರಗಿ, ಸುಮಿತ್ರಾ ಸಂಡೂರು, ಅನಂತರಾಜ್ ಗೋರ್ಲಡ್ಕು, ಸುನಿಲ್ ಅಂಟಾಳ ಮರದ, ಎಸ್ ಕೆ ಸುಬ್ಬರಾಯಪ್ಪ, ಸಾತನೂರು, ವೇದಾ ಶೆಟ್ಟಿಕಾಲ ಅವರ, ಕುಂದಾಪುರ, ಲಕ್ಷ್ಮಿ ಯಲಹಂಕ. ಮತ್ತು ಇವತ್ತು ಊಟ ಗ್ರ್ಯಾಂಡಾಗಿ ಮಾಡಿದ್ದೀರಾ ಅನಿಸುತ್ತೆ, ಅದಕ್ಕೆ ಖುಷಿಯಾಗಿದ್ದೀರಾ ಮೇಡಮ್ ಅಂತ ತೇಜಸ್ ತಿಪ್ಟೂರಿನಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ಮನೇಲಿ ಹಿಂಗೆ ಇಂತೀರಾ ಅಂತೆಲ್ಲ ಕೇಳ್ತಿದ್ದಾರೆ. ಊಟ ಗ್ರ್ಯಾಂಡಾಗಿರಲಿ, ಲೈಟಾಗಿರಲಿ, ಟೈಟಾಗಿರಲಿ, ಹಿಂಗೆ ಇರಲಿ, ನಾವು ಹಿಂಗೆ ಇರೋದು. ಬೇಕಾದ್ರೆ ನೀವು ಪ್ರತಿದಿನ ಹೊಂಬೆಸಲ ಟ್ಯೂನ್ ಮಾಡಿ ಕೇಳಿ, ಯಾವಾಗಲೂ ಹಿಂಗೆ ಇರ್ತೀವಿ. ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ, ಹೊಸದಾಗಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮಗಳನ್ನು, ಪರವಾಗಿಲ್ಲ. ಜೋಶ್ ನಿಮ್ಮಲ್ಲೂ ಇರಬೇಕು, ಖುಷಿ ನಿಮ್ಮಲ್ಲೂ ಇರಬೇಕು, ಅದೇ ನಾವು ಬಯಸೋದು. ವರಲಕ್ಷ್ಮಿ ಪೀಣ್ಯ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸುರೇಶ್ ಪಾಟೀಲ್, ವಿದ್ಯಾನಗರ್ ರಾಯ್,

ಮೈಸೂರಿನಿಂದ ರವೀಂದ್ರ ತಾವರೆಗೆರೆ ಸಂದೇಶವನ್ನು ಸರಿಯಾಗಿ ಉತ್ತರವನ್ನು ಕಳಿಸಿದ್ದಾರೆ. ಎ ಹರಿಹರನ್ ವಿಜ್ಞಾನ ನಗರ ನಾಗರಾಜು ಬನ್ನೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಗೀತಾ ಕಾವೇರಪ್ಪ ವಿರಾಜಪೇಟೆ ಪಿಂಟು ಜಿದ್ದಿನಾದು ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ದತ್ತಾ ಪಾಟೀಲ್ ಶಿರೋಡೋರ ಪೋಸ್ಟ್ ವಿಜಯಪುರ. ಉಮೇಶ್ ಚತ್ತದುರ್ಗ ಕೃಷ್ಣಪ್ಪ ಕಾಡುಗೋಡಿಯಿಂದ. ಅರುಣ್ ರಾವ್ ಮುಂಬೈಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರಿಷಿಕಾ ಬೆಂಗಳೂರಿನಿಂದ. ಸುಜಾತ ಗಂಗಾಧರ ಸ್ವಾಮಿ ಅನೇಕ. ಲಕ್ಷ್ಮೀ ಯಲಹಂಕ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಾ, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಈ ಉತ್ತರ ನಿಮ್ದಾಗಿದ್ರೆ ನಿಮ್ಮ ಉತ್ತರ ಸರಿಯಾಗಿದೆ, ನಿಮಗೆ ಅಭಿನಂದನೆ. FM ಅಂದರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಸಮಯ 4 ಗಂಟೆ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮರಬಿಲ್ಲು. ಹೊಂ ಬಿಸಿಲನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ನಾನೇ ಇರ್ತೀನಿ, ಖುಷಿ ಖುಷಿಯಾಗೇ ಇರ್ತೀನಿ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮರಬಿಲ್ಲು. ತುಂಬಾ ಕಲರ್ಫುಲ್ಲು. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದು ರೇಡಿಯೋಗಳ ತಿ ವಿಜಯಲಕ್ಷ್ಮೀ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 4:22, 23, 24 ಸಾಕ್ತಾನೆ ಇದೆ ರೀ, ಯಾರು ಕಂಟ್ರೋಲ್ಗೂ ಸಿಗಲ್ಲ. ಸಮಯ ಹಾಕಿನೆ ನಾವು ಕೂಡ ಅದ್ರ ಜೊತೆ ಸಾಕ್ತಾ ಇರಬೇಕು. ಯಾವುದ್ರ ಜೊತೆಗೆ ಈಗ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ, ಬಾಲಿವುಡ್ ಗೀತೆಗಳು ಜೊತೆಗೆ ನಾನ್ ಫಿಲಮ್ಸ್ ಅಂದರೆ ಚಲನಚಿತ್ರ ಅಲ್ಲ ಆದರೂ ಕೂಡ ಹಿಂದಿ ಗೀತೆ ಅಂಥವು ನಾವು ಈಗ ನಿಮಗೆ ಕೇಳಿಸ್ತೀವಿ. ಕೇಳ್ತಾರೆ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮಿಡಿ ಮಿಕ್ಸ್ಡ್ ಮೆಲೋಡಿ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
1: ಎಲ್ಲಿರಲಿ ಹೇಗಿರಲಿ ನನ್ನದಗೂ ನಿನಗಿರಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನೆಕ್ಸ್ಟ್ ಮಲೋಡಿಯಲ್ಲಿ ಕೇಳ್ತಾ ಇದ್ದೀರಾ ಹಿಂದಿ ಚಿತ್ರಗೀತೆಗಳು, ಗಜಲ್ಸ್. ನಿಮಗಾಗಿ ಈ

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 4:51. ಶುಭ ಶನಿವಾರದ ಸಂಜೆಯ ಹೊತ್ತು ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಮಿಕ್ಸ್ಡ್ ಮೆಲೋಡಿ, ಹಿಂದಿ ಹಾಡುಗಳು, ನಾನ್ ಫಿಲಂ ಸಾಂಗ್ಸ್ ನಿಮಗಾಗಿ ಕ್ಷಣದಲ್ಲಿ.

ಆದ್ಮೇಲೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 4:57 ಮಿಕ್ಸ್ಡ್ ಮೆಲೋಡಿಯ ಕೊನೆಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧವಾಗಿರಲಿ, ಬಾಂಧವ್ಯ ಬೆಸೆಯಲಿ. ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ತುಂಬಾನೇ ಕಲರ್ಫುಲ್ಲು.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಟ್ಯೂನ್ ಮಾಡಿರೋದು FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:01:42. ಸ್ಪಾರ್ಕ್ಲಿಂಗ್ ಸ್ಯಾಟರ್ಡೆಯ ಸಂಜೆಯ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ರಾತ್ರಿ 11:00 ಮ್ಯೂಸಿಕಲ್ ಜರ್ನಿಯಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ನಾನು, ನಿಮ್ಮ ಆಜೆ ಕುಸುಮಾ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಶನಿವಾರ, ಕಾರ್ಪೊರೇಟ್ ವರ್ಕಲ್ಲಿ ಇರೋರಿಗೆ ಇವತ್ತು ವೀಕೆಂಡ್. ಆದರೆ ನಮ್ಮ ಹಲವು ಸ್ನೇಹಿತರು ಆಫೀಸ್ ಕೆಲಸ ಮುಗಿಸಿ ಮನೆಗೆ ವಾಪಸ್ಸಾಗುವಂಥ ಟೈಮ್ನಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಶುರು ಮಾಡೋ ಹೊತ್ತಾಗಿದೆ. ಇನ್ನು ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಯಾಂಡಲ್ವುಡ್ನ ಪೆಪ್ಪಿ ಹಾಡುಗಳನ್ನ ಕೇಳ್ತಾ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ ಸಾಕ್ತೀವಿ. ಇವತ್ತು ಕೂಡ ಒಂದು ಟಾಪಿಕ್ ಇದೆ, ಯಾವ ಟಾಪಿಕ್ ಮಾತಾಡಬಹುದು ಅಂತ ಹಾಗೆ ಸುಮ್ಮನೆ ಗೆಸ್ ಮಾಡಿ ಸ್ನೇಹಿತರೆ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480910013 9408109013. ಈ ಸಂಖ್ಯೆಗೆ ನಿಮ್ಮ ಗೆಸ್ಗಳು ಬರಲಿ, ಹಾಗೆ ನಿಮ್ಮ ಹೆಸರು ಸಹ ನಿಮ್ಮ ಸಂದೇಶದಲ್ಲಿ ಇರಲಿ. ಇನ್ನು ಏನಿರಬಹುದು ವಿಷಯ ಅಂತ ಯೋಚನೆ ಮಾಡಿ. ಇವತ್ತೇನು, ನಾಳೆ ಏನು, ಇದೇ ನಿಮಗೆ ಕ್ಲೂ. ನೋಡೋಣ ಯಾರೆಲ್ಲ ಹೇಗೆ ಗೆಸ್ ಮಾಡ್ತೀರಾ, ಯಾವ ವಿಷಯ ಇರಬಹುದು ಅಂತ ತಿಳಿಸ್ತೀರಾ ಅಂತ. ಈಗ ಸದ್ಯಕ್ಕೆ ಸಪ್ತಸಾಗರದ ಆಚೆಯಲ್ಲೋ ಸೈಡಿ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ ಕನ್ನಡ ಕಾಮನ ಬಿಲ್ಲು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಯಾವ ಟಾಪಿಕ್ ಮಾತಾಡಬಹುದು ಆದ್ರೆ ಗೆಸ್ ಮಾಡಿ ಅಂತ ಹೇಳಿದ್ದೆ. ಸಂದೇಶಗಳು ಬಂದಿವೆ. ಹರೀಶ್ ಮಲ್ಲೇಶ್ವರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆ ನಂಬರ್ ನಿಮಗೆ 3458 ಇವ್ರು ಹೇಳ್ತಾ ಇದ್ದಾರೆ, ನಾಳೆ ಭಾನುವಾರ, ಹಾಗಾಗಿ ಭಾನುವಾರದ ಸ್ಪೆಷಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಹಾಗೆ ಇದೇ ವಿಷಯ ಇರ್ಬೋದಾ ಅಂತ ನಂಬರ್ ನಿಮಗೆ 2368 ಕೂಡ ತಿಳಿಸ್ತಾ ಇದ್ದಾರೆ. ನೀವು ನಿಮ್ಮ ಹೆಸರನ್ನ ನಿಮ್ಮ ಸಂದೇಶದಲ್ಲಿ ಕಳಿಸ್ಬೇಕಾಗಿತ್ತು. ಹಾಗೆ ನಂಬರ್ ನಿಮಗೆ 0062 ಇವ್ರು ಹೇಳ್ತಾ ಇದ್ದಾರೆ, ಈ ಧಗೆನ ಸಹಿಸಲು ಆಗ್ತಾ ಇಲ್ಲ, ನೀವೇ ಹೇಳ್ಬಿಡಿ ವಿಷಯನ ಅಂತ. ಅನುಷಾರ್ ಅವರ ಸಂದೇಶ ಇದು. ಹಾಗೆ ಮತ್ತಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಹಾಗೆ ಗೆಸ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನು ವಿಷಯ ಏನು ಅಂದ್ರೆ, ನಮ್ಮ ಇಬ್ರು ಸ್ನೇಹಿತರು ಗೆಸ್ ಮಾಡಿದ್ರಲ್ಲ ಭಾನುವಾರದ ಬಗ್ಗೆನ ಅಂತ. ಹೌದು, ಭಾನುವಾರದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಇವತ್ತು. ನಾಳೆ ಸಂಡೇ ಅಲ್ವಾ, ಹಾಗಾಗಿ ಇವತ್ತೇನೆ ನಾಳೆಗೆ ಒಂದಷ್ಟು ಪ್ಲಾನ್ಸ್ ಮಾಡ್ಕೋತೀವಿ. ವಾರದ ದಿನಗಳಲ್ಲಿ ನಾವು ವೀಕ್ ಡೇಸ್ನಲ್ಲಿ, ವರ್ಕಿಂಗ್ ಡೇಸ್ನಲ್ಲಿ ಮಾಡೋಕ್ಕಾಗದೇ ಇರೋ ಉಳಿದಿರುವಂಥ ಪೆಂಡಿಂಗ್ ಕೆಲಸಗಳನ್ನ ಕಂಪ್ಲೀಟ್ ಮಾಡೋದಾಗಿರಬಹುದು, ಇಲ್ಲ ವೀಕ್ ಡೇಸ್ನಲ್ಲಿ ಕೆಲಸ ಮಾಡಿ ತುಂಬ ಸುಸ್ತಾಗಿರುತ್ತೆ, ಟಯರ್ಡ್ ಆಗಿರ್ತೀವಿ ಅಂತ ಸಂಡೇನ ರಿಲ್ಯಾಕ್ಸೇಷನ್ಗೆ ಅಂತ ರಿಸರ್ವ್ ಮಾಡಬಹುದು. ಔಟಿಂಗ್ ಹೋಗ್ಬೋದು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆಗೆ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಪ್ಲ್ಯಾನ್ ಇರುತ್ತೆ. ನಿಮ್ಮ ಸಂಡೇ ಪ್ಲ್ಯಾನ್

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ವಿಷಯ ಏನು ಅಂತ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ನಿಮ್ಮ ಸಂಡೇ ಪ್ಲ್ಯಾನ್ ಏನು? ನಾಳೆ ಭಾನುವಾರ ಅಲ್ವಾ, ಹಾಗಾಗಿ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಏನು ಅಂತ ತಿಳಿಸಿ ಅಂತ ಕೇಳಿದ್ದೆ. ಯಾರಿದು ನಂಬರ್? ನಿಮಗೆ 0062 ಇವರ ಸಂದೇಶ ಬಂದಿದೆ. ನಾಳೆಯಿಂದ ನಮ್ಮೂರು ಯಲಹಂಕ ಕರಗ ಮಹೋತ್ಸವ, ತಾವು ಬನ್ನಿ ಅಂತ ಇನ್ವೈಟ್ ಮಾಡ್ತಾ ಇದ್ದಾರೆ ಅನುಷಾರವರು. ಧನ್ಯವಾದ ನಿಮ್ಮ ಆಹ್ವಾನಕ್ಕೆ. ಹಾಗೆ ಸುಧೀಂದ್ರ ಮಲ್ಲೇಶ್ವರದಿಂದ ಇವರು ಕೂಡ ಗೆಸ್ ಮಾಡಿದ್ರು ವಿಷಯ ಏನು ಅಂತ. ಇವ್ರು ಹೇಳ್ತಾ ಇದ್ದಾರೆ, ಸಂಡೇ ಒನ್ ಡೇ ಫನ್ ಡೇ, ಆದರೆ ಗೆಟ್ ರೆಡಿ ಫಾರ್ ಮಂಡೇ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಇವತ್ತಿನ ಟಾಪಿಕ್ ಸಂಡೇ ಸಂಭ್ರಮ ಏನು ಅಂತ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಅದೇನೆ ವಿಷಯದ ಬಗ್ಗೆ ನೀವು ಕೂಡ ಸಂದೇಶವನ್ನು ಕಳಿಸಿ ತಿಳಿಸಬಹುದು. ನಿಮ್ಮ ಸಂಡೇ ಪ್ಲ್ಯಾನ್ ನಾಳೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ. ಯಾಕಂದರೆ ಪ್ರತಿ ಭಾನುವಾರ ಕೂಡ ಒಂದೇ ಥರ ಪ್ಲ್ಯಾನ್ ಇರೋದಿಲ್ಲ, ನಾಳೆ ಬೇರೆ ಒಂದು ಪ್ಲ್ಯಾನ್ ಇರುತ್ತೆ, ಹಾಗೆ ನೆಕ್ಸ್ಟ್ ಬರುವಂತಹ ಭಾನುವಾರ ಬೇರೆ ಒಂದು ಪ್ಲ್ಯಾನ್ ಇರ್ಬೋದು.

ಹೌದು, ಹಾಗಾಗಿ ನಾಳೆಗೆ ಸದ್ಯಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480109014809091013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಲವ್ ಮಾಕ್ಟೇಲ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

100.3 MHz ನೀವು ಕೇಳ್ತಾ ಇರೋದು FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ನಾವಿದ್ದೀವಿ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯಲ್ಲಿ. ನಾಳೆ ಭಾನುವಾರ, ಹಾಗಾಗಿ ನಿಮ್ಮ ಸಂಡೇ ಪ್ಲಾನ್ ಏನು ಅಂತ ಕೇಳಿದೆ. ಸಂದೇಶಗಳು ಬಂದಿವೆ. ಸೂಪರ್ ಸಾಂಗ್ಸ್ ಅಂತ ರವಿ ಬಟ್ಟಲೇರಿ ಸಿ ಎನ್ ಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಶ್ರೀ ಓವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಗೆ ಮದುವೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಸನ್ನ ಮೆಲ್ಬೋರ್ನ್ ಆಸ್ಟ್ರೇಲಿಯಾದಿಂದ. ಅಲ್ಲಿಂದ ನೀವು ಕಾರ್ಯಕ್ರಮಗಳನ್ನ ಕೇಳ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಪ್ರಸನ್ನ ಅವರೇ. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಹಾಗೆ ನಾಳೆ ಮದುವೆಗೆ ಹೋಗಿ ಎಂಜಾಯ್ ಮಾಡಿ. ಇನ್ನು ಸಂಡೇ ಪ್ಲಾನ್ಸ್ ಏನೆಲ್ಲ ಇರಬಹುದು ಅಂತ ನಾವು ಮಾತಾಡೋದಾದರೆ, ವೀಕ್ ಡೇಸಲ್ಲೇನೋ ಆಫೀಸ್ ಕೆಲಸ, ಹಾಗಾಗಿ ಮನೆ ಕೆಲಸಕ್ಕೆ ಟೈಮ್ ಇರೋದಿಲ್ಲ. ಸೊ ಸಂಡೇನ ಮನೆ ಕ್ಲೀನಿಂಗ್ಗೆ ಹಾಗೆ ಗಾರ್ಡನಿಂಗ್ಗೆ ಅಂತ ಸಮಯ ಕೊಡಬಹುದು ಅನ್ನೋ ಯೋಚನೆ ಲೆಕ್ಕಾಚಾರ ಸಾಕಷ್ಟು ಜನರಿಗಿರುತ್ತೆ. ಇಲ್ಲ ಅಂತಂದರೆ ಡ್ರೆಸ್ ಐರನ್ ಮಾಡ್ಕೊಳ್ಳೋದು, ಹಾಗೆ ನೆಕ್ಸ್ಟ್ ವೀಕ್ಗೆ ರೆಡಿ ಆಗಬೇಕಲ್ವಾ. ಹಾಗೆ ಬ್ಯಾಗ್ ಅಥವಾ ಶೂಸ್ನ ವಾಶ್ ಮಾಡಿಕೊಂಡು ಆಫೀಸ್ಗೆ ಅಥವಾ ಕಾಲೇಜ್ಗೆ ರೆಡಿ ಆಗೋದು ಮಾಡ್ತಾರೆ. ಹಾಗೆ ಸಂಡೇ ಅಂದರೆ ಇನ್ನೊಂದು ಮುಖ್ಯವಾದ ಒಂದು ವಿಷಯ ನೆನಪಾಗುತ್ತೆ, ಅದೇನೆಂದರೆ ಎಂಟರ್ಟೈನ್ಮೆಂಟ್. ಸೊ ಸಂಡೇನ ಮನರಂಜನೆಗೆ ಅಂತಲೇ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಕೆಲವರು. ಸಿನಿಮಾ ನೋಡೋದಕ್ಕೆ ಭಾನುವಾರನೇ ಪರ್ಫೆಕ್ಟ್ ಡೇ ಅಂತ ಥಿಯೇಟರ್ಗೆ ಹೋಗ್ತಾರೆ. ಇನ್ನು ಕೆಲವರು ಮನೆಯಲ್ಲೇ ನೋಡ್ಬೋದಲ್ವಾ ಅಂತ ಓಟಿಟಿಯಲ್ಲಿ ಸಿನಿಮಾಗಳನ್ನ ವೆಬ್ ಸೀರೀಸ್ಗಳನ್ನ ನೋಡ್ತಾ ತಮ್ಮ ರಜಾ ದಿನವನ್ನು ಕಳೀತಾರೆ. ನೀವು ಹೇಗೆ ನಾಳೆ ಭಾನುವಾರವನ್ನು ಕಳೀಬೇಕು ಅಂತ ಯೋಚನೆ ಮಾಡಿದ್ದೀರಾ? ನಿಮ್ಮ ಸಂಡೇ ಪ್ಲಾನ್ ಏನು ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಒಂದು ತಾಜಾ ಹಾಡು ಮೂಡಿ ಬರ್ತಾ ಇದೆ ನಟ ಸಾರ್ವಭೌಮ ಚಿತ್ರದಿಂದ.

ನೀವು ಕೇಳ್ತಾ ಇದ್ದೀರಾ ನಾನ್ ಸ್ಟಾಪ್ ಸಂಜೆ. ನಾವು ಮಾತಾಡ್ತಾ ಇರೋಂತಹ ವಿಷಯ ಏನು ಅಂದ್ರೆ, ನಾಳೆ ಭಾನುವಾರ ಅಲ್ವಾ, ಹಾಗಾಗಿ ನಿಮ್ಮ ಸಂಡೇ ಪ್ಲಾನ್ಸ್ ಏನು ಅಂತ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಇನ್ನು ಸಂಡೇ ಬರೀ ಎಂಟರ್ಟೈನ್ಮೆಂಟ್ಗೆ ಮಾತ್ರ ಅಲ್ಲ, ಮನರಂಜನೆಗೆ ಮಾತ್ರ ಮೀಸಲು ಅಂತ ಏನಿಲ್ಲ, ಶಾಪಿಂಗು ಕೂಡ ಬೆಸ್ಟ್ ಟೈಮ್ ಅಂತ ಒಂದಷ್ಟು ಜನರು ಬೆಳಿಗ್ಗೆ ಶಾಪಿಂಗ್ಗೆ ಹೊರಟುಬಿಡ್ತಾರೆ. ವಾರದ ಬೇರೆ ದಿನಗಳು ಅಂದರೆ ವೀಕ್ ಡೇಸ್ಗಿಂತ ವೀಕೆಂಡ್ನಲ್ಲೇ ಮಾಲ್ಗಳಾಗಿರ್ಬೋದು, ಸೂಪರ್ ಮಾರ್ಕೆಟ್ಗಳು ಇವೆಲ್ಲವೂ ಕೂಡ ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ. ವಾರಕ್ಕೊಂದು ದಿನ ಶಾಪಿಂಗ್ಗೆ ಹೋದರೆ ನಮಗೆ ಬೇಕಿರೋದೆಲ್ಲನೂ ಲಿಸ್ಟ್ ಮಾಡ್ಕೊಂಡು ಹೋಗಿಬಿಟ್ರೆ ಎಲ್ಲನೂ ತೊಗೊಂಡು ಬರಬಹುದು. ಹಾಗೆ ಸುತ್ತಾಡಿಕೊಂಡು ಬಂದರೆ ಮನಸ್ಸಿಗೂ ಕೂಡ ಖುಷಿಯಾಗುತ್ತೆ ಅನ್ನೋದು ಶಾಪಿಂಗ್ ಪ್ರಿಯರ ಮಾತು. ನಿಮ್ಮ ಮಾತೇನು? ಬರಲಿ ಸಂದೇಶಗಳ ಮೂಲಕ. ಈಗಾಗಲೇ ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪಿವೆ. ಯಾರೆಲ್ಲ ಮೆಸ್ಸೇಜ್ ಮಾಡಿದ್ದಾರೆ ಅಂತ ನೋಡೋದಾದ್ರಿ, ಪುಷ್ಪಾ ಶಾನುಭೋಗರ ಇವರು ಹೇಳ್ತಾ ಇದ್ದಾರೆ, ಗದಗ್ನಿಂದ ಮೆಸೇಜ್ ಮಾಡಿದ್ದಾರೆ ಇವರು. ಶುಭ ಸಂಜೆ ಮೇಡಮ್, ಎಲ್ಲ ಹಾಡುಗಳು ಸೂಪರ್. ನಾಳೆ ಸಂಡೇ ಪ್ಲಾನ್ ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಶಾಪಿಂಗ್ ಹೋಗಬೇಕು ಮೇಡಮ್ ಅಂತ ಇವ್ರು ತಿಳಿಸಿದ್ದಾರೆ. ಹಾಗೆ ಹಾಲು ಮತ್ತೂರಿನಿಂದ ರವಿ ಪ್ರಕಾಶ್ ರವರ ಸಂದೇಶ ಬಂದಿದೆ, ನಾವು ನಾಳೆ ನಮ್ಮ ಮನೆಯಲ್ಲಿ ಅಳಿಯ ಮಗಳು ಮೊಮ್ಮಗ ಬಂದಿರೋದ್ರಿಂದ ಪಾನಿಪುರಿ ಮಸಾಲ ಪುರಿ ಮಾಡುವ ಕಾರ್ಯಕ್ರಮ ಇದೆ, ನೀವು ಬನ್ನಿ ಮೇಡಮ್ ಅಂತ ಕರೀತಾ ಇದ್ದಾರೆ. ತಮ್ಮ ಪ್ರೀತಿಯ ಆಹ್ವಾನಕ್ಕೆ ಧನ್ಯವಾದ ರವಿ ಪ್ರಕಾಶ್ ರವರೇ. ನೀವು ಚಾಟ್ಸ್ನ ತಿಂದು ಎಂಜಾಯ್ ಮಾಡಿ ನಾಳೆ ನಿಮ್ಮ ಫ್ಯಾಮಿಲಿಯ ಜೊತೆ. ಹಾಗೆ ಮತ್ತಷ್ಟು ಸಂದೇಶಗಳು. ಯಾರಿದು? ನಾನು ನಾಳೆ ಭಾನುವಾರ ಬಾಣಾವರಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಮೆಸೇಜ್ ಮಾಡಿ ತಿಳಿಸ್ತಾ ಇದ್ದಾರೆ. ನೀವು ಕೂಡ ತಿಳಿಸಬಹುದು ನಿಮ್ಮ ಸಂಡೇ ಪ್ಲಾನ್, ನಾಳೆ ಭಾನುವಾರ ಏನೆಲ್ಲ ಪ್ಲಾನ್ ಮಾಡಿದ್ದೀರಾ ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480903 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಒಡೆಯ ಚಿತ್ರದಿಂದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ನೀವು ಚುನ್ ಮಾಡಿದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 5:33. ಹಾಗೆ ನಾವಿದ್ದೀವಿ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆಯಲ್ಲಿ. ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಮಾತಾಡ್ತಾ ಇರೋದು ನಿಮ್ಮ ಸಂಡೇ ಪ್ಲಾನ್ಸ್ ಏನು ಅಂತ. ನಾಳೆ ಭಾನುವಾರ ಅಲ್ವಾ, ಹಾಗಾಗಿ ಇವತ್ತು ಸಂಜೆ ಆಗೋಗಿದೆ, ಆಗಲೇ ಇವತ್ತಿನ ದಿನ ಕಳೀತಾ ಇದೆ. ಸೊ ಏನಾದರೂ ಪ್ಲ್ಯಾನ್ಸ್ ಮಾಡ್ಕೊಂಡಿರ್ತೀರಾ ಅಲ್ವಾ ಅಂತ ಕೇಳಿದ್ದೆ. ಸಂದೇಶಗಳಂತೂ ಬರ್ತಾ ಇವೆ. ಬಿಸಿಲಿರೋದ್ರಿಂದ ಎಲ್ಲೂ ಹೋಗಲ್ಲ, ಮನೆಯಲ್ಲೇ ರೇಡಿಯೋ ಕೇಳ್ತಾ ತಂಪಾದ ತಾಜಾ ಹಣ್ಣಿನ ರಸವನ್ನು ಕುಡಿಯುತ್ತಾ ಆರಾಮಾಗಿ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಮಲ್ಲೇಶ್ವರದಿಂದ. ಹಾಗೆ ಆನಂದ ಕುಲಕರ್ಣಿ ಸುಲಿಪೇಟದಿಂದ ಸಂದೇಶ ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್ ಅವರೇ, ನಮ್ಮ ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗೋದ್ರಿಂದ ನಮ್ಮ ಮನೆಯಲ್ಲಿ ಅಂಥದ್ದು ಏನು ಹೊರಗಡೆ ತಿರುಗಾಡುವಂಥ ಪ್ಲ್ಯಾನ್ ಇಲ್ಲ. ಆದರೆ ಒಂದು ಮಾತ್ರ ನಿಜ, ಪ್ರತಿದಿನ ತಿಂಡಿ ಊಟದಲ್ಲಿ ಅಷ್ಟು ಮಹತ್ವ ಕೊಡುವುದಿಲ್ಲ. ಆದರೆ ರವಿವಾರ ಮಾತ್ರ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಒಗ್ಗೂಡಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು 4 ಗಂಟೆಗೆ ವಿಶೇಷ ಸ್ನ್ಯಾಕ್ಸ್ನೊಂದಿಗೆ ಕಾಫಿ, ಟೀ, ಲಸ್ಸಿ, ಮಜ್ಜಿಗೆ, ಯಾರಿಗೆ ಆ ಸಮಯದಲ್ಲಿ ಏನು ಬೇಕೋ ಅದನ್ನು ತಯಾರು ಮಾಡಿ ಸೇವಿಸ್ತೀವಿ. ಹಾಗೆ ರವಿವಾರದಂತೂ ಎಲ್ಲರೂ ಟಿವಿ ನೋಡ್ತಾ ಹಳೆ ನೆನಪುಗಳನ್ನ ಮೆಲುಕು ಹಾಕ್ತಾ ಎಲ್ಲರೂ ಸಂಡೆ ಎಂಜಾಯ್ ಮಾಡ್ತೀವಿ, ಮಾರನೇ ದಿನ ಯಥಾ ಪ್ರಕಾರ ಕೆಲಸ ಇದ್ದದ್ದೇ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ, ನೀವು ಕೂಡ ತಿಳಿಸ್ಬಹುದು ನಿಮ್ಮ ಸಂಡೇ ಪ್ಲಾನ್ ಏನು ಅಂತ. ಇನ್ನು ಕೆಲವರು ಏನು ಯೋಚನೆ ಮಾಡ್ತಾರೆ ಅಂದರೆ ಭಾನುವಾರನೇ ಸ್ಪೆಷಲ್, ಅವತ್ತು ನಾವು ಯಾಕೆ ಆಚೆ ಹೋಗಬೇಕು ಅಂತ. ಬೇರೆ ದಿನಗಳಿಗಿಂತ ಭಾನುವಾರ ಸ್ವಲ್ಪ ಲೇಟಾಗಿ ಎದ್ದು ಅವರ ದಿನನಿತ್ಯದ ಕೆಲಸಗಳನ್ನ ನಿಧಾನವಾಗಿ ಮಾಡ್ತಾ ಸಂಡೇ ಸ್ಪೆಷಾಲಿಟಿ ಇದೇನೆ ಅಂತಾರೆ. ಆದರೆ ಅವರ ಮಾತು ಒಂಥರ ಸರಿ ಅಂತಲೇ ಅನಿಸುತ್ತೆ, ಯಾಕಂದರೆ ವಾರ ಪೂರ್ತಿ ಗಡಿಬಿಡಿಲೇ ಕೆಲಸ ಮಾಡ್ತಾ ಇರಬೇಕಾಗತ್ತೆ. ಸೊ ಸಂಡೇ ರಿಲ್ಯಾಕ್ಸೇಷನ್ಗೆ

ಅಂತ ದಿನವಿಡೀ ರೆಸ್ಟ್ ಮಾಡೋದಕ್ಕಂತೂ ಆಗೋದಿಲ್ಲ ಅಲ್ವಾ. ಹಾಗಾಗಿ ಕೆಲ್ಸಗಳನ್ನ ಮಾಡಲೇಬೇಕು, ಆದರೆ ಸ್ವಲ್ಪ ಸ್ಲೋ ಆಗಿ, ಆಫೀಸ್ಗೆ ಹೊರಡೋ ಟೆನ್ಷನ್ ಇಲ್ಲದೇನೆ ಕೂಲಾಗಿ ಕೆಲ್ಸಗಳನ್ನ ಮಾಡ್ಕೋಬಹುದು. ಹಾಗಾಗಿ ಸಂಡೇ ರಿಲ್ಯಾಕ್ಸೇಷನ್ ಡೇ ಕೂಡ ಹೌದು. ನೀವು ಕೂಡ ನಾಳೆ ರಿಲ್ಯಾಕ್ಸ್ ಮಾಡಬೇಕು, ಮನೆಯಲ್ಲೇ ಇದ್ದು ಎಲ್ಲೂ ಹೋಗೋದೇ ಬೇಡ ಅಂತ ಕೂಡ ಅಂದ್ಕೊಂಡಿರಬಹುದು. ಏನೇ ಇರಲಿ, ಎಲ್ಲವನ್ನ ನಿಮ್ಮ ಸಂದೇಶಗಳ ಮೂಲಕ ನಮಗೆ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆಯಲ್ಲ, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಕೆಸ್ ಚಿತ್ರದ ಪೆಪ್ಪಿ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.

ಸಂಡೇನ ಯು ಆರ್ ಮೈ ಫೇವ್ರೈಟ್ ಅಂತ ಅಂದ್ಕೊಂಡು ಸಾಕಷ್ಟು ಪ್ಲ್ಯಾನ್ಸ್ನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇವತ್ತು ಸಂಡೇ ಪ್ಲ್ಯಾನ್ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಸ್ನೇಹಿತರ ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪಿವಿ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಮಂಡಿಕಲ್ ಕೃಪಾ ಉಮೇಶ್ ಹೇಳ್ತಾ ಇದ್ದಾರೆ, ನಮಸ್ಕಾರ ಕನ್ನಡ ಕಾಮನ ಬಿಲ್ಲು, ಹಾಡುಗಳು ತುಂಬ ಚೆನ್ನಾಗಿ ಸೊಗಸಾಗಿ ಮೂಡಿ ಬರ್ತಾ ಇದೆ. ನಾಳೆ ನಾವು ಸಂಜೆ ಒಂದು ಗೃಹ ಪ್ರವೇಶಕ್ಕೆ ತುಂಬ ಸಂತೋಷದಿಂದ ಹೋಗಿ ಬರ್ತಾ ಇದ್ದೀವಿ ಅಂತ. ತುಂಬ ಸಂತೋಷದಿಂದನೇ ಹೋಗಿ ಬನ್ನಿ, ಎಂಜಾಯ್ ಮಾಡಿ. ಹಾಗೆ ಥ್ಯಾಂಕ್ಸ್ ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ ನಮ್ಮ ರನ್ನಿಂಗ್ ವಿತ್ 898. ಯಾಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ ಅವರು. ನಾನು ಸುಧೀಂದ್ರ ಮಲ್ಲೇಶ್ವರದಿಂದ. ನನ್ನ ಪ್ಲ್ಯಾನ್ ನಾಳೆಗೆ ಏನು ಅಂತ ಹೇಳಿದ್ರೆ, ನನ್ನ ಬಾಲ್ಯದ ಗೆಳತಿ, ಅವರ ಹೆಸರು ಅನು, ಅವರನ್ನು ಮೀಟ್ ಮಾಡೋದಕ್ಕೆ ಅವರ ಏರಿಯಾಗೆ ಹೋಗ್ತಾ ಇದ್ದೀನಿ ಅಂತ ಇವರು ತಿಳಿಸಿದ್ದಾರೆ. ಹೋಗಿ ಬನ್ನಿ. ಹಾಗೆ ಮತ್ತಷ್ಟು ಸಂದೇಶ, ಯಾರದಿದು ಮೆಡಿಕಲ್ ಲಕ್ಷ್ಮಿ, ಏನಿದು ಮೆಡಿಕಲ್, ನಿಮ್ಮ ಹೆಸರು ಲಕ್ಷ್ಮಿನಾ, ಮೆಡಿಕಲ್ ಲಕ್ಷ್ಮಿನಾ ಏನು ಅಂತ ನಿಮ್ಮ ಮುಂದಿನ ಸಂದೇಶದಲ್ಲಿ ತಿಳಿಸಿ. ಮೆಡಿಕಲ್ ಲಕ್ಷ್ಮಿ ಮಂಜು ಪಿಳ್ಳಹಳ್ಳಿಯಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಮೇಡಮ್ ನಮಸ್ಕಾರ, ನಾನು ನಾಳೆ ಬೆಳಿಗ್ಗೆ ಫಂಕ್ಷನ್ಸ್ ಇದ್ದಾವೆ, ಹಾಗಾಗಿ ಫಂಕ್ಷನ್ಸ್ ಎಲ್ಲವನ್ನು ಮುಗಿಸಿ ಮಧ್ಯಾಹ್ನ ಮನೆಗೆ ಬಂದು ಅಡುಗೆ ಮಾಡಿ ಮನೆಯವರ ಜೊತೆಗೆ ಇರ್ತೀವಿ. ಹಾಗೆ FM ರೇನ್ಬೋ ಕೇಳೋದಂತೂ ಮರೆಯೋದೇ ಇಲ್ಲ, ನೀವು ಕೂಡ ಬನ್ನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಅಂತ ಕರೀತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಹೌದು, ಈಗ ಸ್ನೇಹಿತರೊಬ್ಬರು ಸಂದೇಶ ಕಳಿಸಿದ್ರಲ್ಲ ಸುಧೀಂದ್ರ ಮಲ್ಲೇಶ್ವರದಿಂದ, ಇವ್ರು ಹೇಳಿದಾಗೆ ಸಂಡೇನ ಮೀಟಿಂಗ್ ಡೇ ಅಂತಲೂ ಹೇಳ್ಬೋದು. ಬ್ಯುಸಿ ಲೈಫ್ನಲ್ಲಿ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಭಾನುವಾರನೇ ಬೆಸ್ಟ್ ಅಂತ ಎಲ್ಲರೂ ಡಿಸೈಡ್ ಮಾಡೋದಕ್ಕೆ ರೀಸನ್ ಒಂದೇ, ಏನಂದರೆ ಎಲ್ಲರೂ ಫ್ರೀ ಆಗಿರ್ತಾರೆ ಅನ್ನೋದು. ಹಾಗೆ ಲಂಚ್ ಅಥವಾ ಡಿನ್ನರ್ಗೆ ಪ್ಲ್ಯಾನ್ ಮಾಡಬಹುದು, ಇಲ್ಲ ಒಟ್ಟಿಗೆ ಸಿನಿಮಾ ನೋಡೋದಕ್ಕೂ ಹೋಗಬಹುದು. ಹೇಗೋ ಎಲ್ಲರೂ ಸೇರಿ ಚಿಲ್ ಮಾಡೋದಕ್ಕೆ ಒಂದು ಹ್ಯಾಂಗ್ಔಟ್ ಪ್ಲೇಸ್ನ ಆಯ್ಕೆ ಮಾಡ್ಕೋಬಹುದು ಅಲ್ವಾ? ಅವರವರ ರುಚಿಯ ಅಭಿರುಚಿಯ ತಕ್ಕಂತೆ ಪ್ಲೇಸಸ್ನ ಆಯ್ಕೆ ಮಾಡ್ಕೋಬಹುದು. ಹಾಗೆ ಕೆಲವರು ರಿಲೇಟಿವ್ಸ್ನ ನೋಡಿ ತುಂಬ ದಿನಗಳಾಯಿತು ನೋಡಬೇಕು ಅಂತ ಅನ್ಕೊಳ್ತಿರ್ತಾರೆ, ಟೈಮ್ ಆಗಿರೋದಿಲ್ಲ, ಅಂಥವರು ಕೂಡ ಭಾನುವಾರವನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ನೆಂಟರಿಷ್ಟರ ಮನೆಗೆ ಹೋಗಿ ಬರೋದಕ್ಕೂ ಮಾತಾಡಿಸ್ಕೊಂಡು ಬರೋದಕ್ಕೂ ಕೂಡ ಭಾನುವಾರನೇ ಸೂಕ್ತ ದಿನ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ನಾಳೆ ಭಾನುವಾರ, ನಾಳಿನ ಪ್ಲ್ಯಾನ್ಸ್ ಏನು ಅಂತ ನೀವು ಕೂಡ ತಿಳಿಸ್ಬೋದು. ಇನ್ನೂ ಸಮಯ ಇದೆ, ನಿಮ್ಮ ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪಬೇಕಾಗಿರುವಂತಹ ಸಂಖ್ಯೆ 9489901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮರಳಿ ಮನಸ್ಸಾಗಿದೆ ಅನ್ನುವ ಲವ್ಲಿ ಹಾಡು ಮೂಡಿ ಬರ್ತಾ ಇದೆ ಜೆಂಟಲ್ಮ್ಯಾನ್ ಚಿತ್ರದಿಂದ.

ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವಿದ್ದೀವಿ. ನಾಳೆ ಸಂಡೇ, ಹಾಗಾಗಿ ನಾಳೆಗೆ ಏನ್ ಪ್ಲಾನ್ಸ್ ಅಂತ ಕೇಳಿದ್ದೆ. ಸಂದೇಶಗಳು ಬರ್ತಾ ಇವೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಮೊದಲ ಸಂದೇಶಕ್ಕೆ. ಹಾಗೆ ಇವ್ರು ಹೇಳ್ತಾ ಇದ್ದಾರೆ, ನಾಳೆ ಸಂಜೆ ನಾವು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ. 1 ವರ್ಷದ ಪಾಪು, ಆ ಪಾಪು ಹೆಸರು ಹಿಮಾದ್ರಿ ಅಂತ. ಪಾಪು ಹೆಸರು ತುಂಬ ಚೆನ್ನಾಗಿದೆ, ಮುದ್ದಾಗಿದೆ. ಹಾಗೆ ಮಹೇಶ್ ಕುಂಬಾರ ಹೊನ್ನಾಳಿಯಿಂದ, ನಮಸ್ತೆ, ಎಲ್ಲ ಕಾರ್ಯಕ್ರಮ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ನಂಬರ್ ನಿವೇತ್ 8901 ಇವರು ಸಂದೇಶ ಕಳಿಸಿದ್ದಾರೆ. ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ, ಕೇಳಲು ತುಂಬ ಇಂಪಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರೆ, ನೀವು ಕೂಡ ತಿಳಿಸ್ಬೋದು ನಾಳೆ ನಿಮ್ಮ ಪ್ಲಾನ್ಸ್ ಏನು ಅಂತ. ಹಾಗೆ ಕೆಲಸಕ್ಕೆ ಅಂತ ಬೇರೆ ಊರಿಗೆ ಬಂದಿರೋದಾದರೆ, ಆಗ ವೀಕೆಂಡ್ನಲ್ಲಿ ಅವರ ಊರು ಹತ್ತಿರ ಇದ್ದರೆ, ಅಂದರೆ ಅವರ ಊರು ಒಂದೇ ದಿನಕ್ಕೆ ಹೋಗಿ ಬರೋಷ್ಟು ಡಿಸ್ಟೆನ್ಸ್ ಇದ್ದರೆ, ಆಗ ಅವರ ಮನೆಗೆ ಹೋಗಿ ಬರ್ತಾರೆ ಸ್ಯಾಟರ್ಡೆ ಅಥವಾ ಸಂಡೇ. ಬಟ್ ಟ್ರಾವೆಲಿಂಗ್ ಟೈಮ್ ಜಾಸ್ತಿ ಇದ್ದರೆ ಲಾಂಗ್ ವೀಕೆಂಡ್ಗೆ ಅಥವಾ ಹಾಲಿಡೇಸ್ಗೆ ಅಂತಲೇ ಕಾಯಬೇಕಾಗತ್ತೆ. ಹಾಗೆ ಇನ್ನೂ ಒಂದು ಜನರು ಏನು ಮಾಡ್ತಾರೆ ಅಂದರೆ, ಭಾನುವಾರ ಒನ್ ಡೇ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಾರೆ. ಬೆಳಿಗ್ಗೆ ಹೋಗಿ ಸಂಜೆ ಬರೋವಂಥ ಹತ್ತಿರದ ಜಾಗಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಹೋಗಿ ನೋಡಿಕೊಂಡು ಬರ್ತಾರೆ. ಆಗ ಅವರ ವಾರದ ಆಯಾಸ, ಕೆಲಸದ ಆಯಾಸ ಆಗಿರ್ಬೋದು, ಟೆನ್ಷನ್ ಎಲ್ಲನೂ ಕಡಿಮೆ ಆಗುತ್ತೆ, ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗೆ ಕಮಿಂಗ್ ವೀಕ್ನ ವರ್ಕ್ ಸ್ಕೆಡ್ಯೂಲ್ಗೂ ಕೂಡ ಇವರು ರೀಚಾರ್ಜ್ ಕೂಡ ಆಗಬಹುದು ಪ್ರವಾಸಕ್ಕೆ ಹೋಗಿ ಬರೋದ್ರಿಂದ. ಹಾಗಾಗಿ ಒಂದು ದಿನದ ಪ್ರವಾಸಕ್ಕೆ ಹೋಗಿ ಬರೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. 2-3 ದಿನ ಟ್ರಿಪ್ಗೆ ಹೋಗಬೇಕಂದ್ರೆ ಸಮಯ ಇರೋದಿಲ್ಲ ಅಲ್ವಾ, ಹಾಗಾಗಿ ಒಂದೇ ದಿನದ ಶಾರ್ಟ್ ಟ್ರಿಪ್ ಆದರೂ ಸಾಕು ಅಂತ ಖುಷಿಯಾಗಿ ಹೊರಡೋವಂಥ ಸಾಕಷ್ಟು ಜನರನ್ನು ನಾವು ಕೂಡ ನೋಡ್ತಾ ಇದ್ದೀವಿ. ನೀವು ಕೂಡ ಹೋಗಿರಬಹುದು ಶಾರ್ಟ್ ಟ್ರಿಪ್ಸ್ಗೆ, ಅದು ಸಂಡೇಯಲ್ಲೇ, ಮೇಯ್ನಾಗಿ ಸಂಡೇ. ಭಾನುವಾರ ಎಲ್ಲರೂ ಮನೆಯಲ್ಲಿರೋದ್ರಿಂದ ಒಂದೇ ದಿನ ಟ್ರಿಪ್ ಆದರೂ ಸರಿ, ಹೋಗಿ ಬಂದುಬಿಡೋಣ ಅಂತ ಕೂಡ ಪ್ಲ್ಯಾನ್ ಮಾಡಿರ್ತೀರಾ. ಏನಿದೆ ನಿಮ್ಮ ಪ್ಲ್ಯಾನ್ಸ್ ತಿಳಿಸಿ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ರುಸ್ತುಂ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

are my police, baby.

ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಯಾರಿದು, ಹಾಯ್ ಮೇಡಮ್, ಹೌ ಆರ್ ಯು ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನನ್ನ ಹೆಸರು ಶಿವಾನಂದ್, ಗೊಟ್ಟಿಗೆರೆ ಬನ್ನೇರಘಟ್ಟ ರೋಡ್ನಿಂದ ಸಂದೇಶ ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಒಂದು ಮದುವೆ, ಎರಡು ಗೃಹ ಪ್ರವೇಶ, ಎರಡು ಬೀಗ್ರೂಟ, ಇದೆಲ್ಲ ನಾಳೆ ಇದೆ. ಹಾಗಾಗಿ ಸಂಡೇ ಫುಲ್ ಪ್ಲ್ಯಾನ್ಡ್ ಆಗೋಗಿದೆ ನಮ್ಮನೆಯಲ್ಲಿ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇಷ್ಟೊಂದೆಲ್ಲ ಕಾರ್ಯಕ್ರಮಗಳು ಒಂದೇ ದಿನ ಇದ್ಬಿಟ್ರೆ ಅಂತೂ ಯಾವ್ದಕ್ಕೆ ಹೋಗೋದು, ಯಾವ್ದಕ್ಕೆ ಬಿಡೋದು ಅಂತಲೇ ಗೊತ್ತಾಗೋದಿಲ್ಲ. ಸಮಯ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹೋಗಬೇಕು ಅಂತ ಇವ್ರು ಪ್ಲ್ಯಾನ್ ಮಾಡಿದ್ದಾರಂತೆ. ಹೋಗಿ ಬರಲಿ. ಹಾಗೇ ಕಾರ್ಯಕ್ರಮದ ಗೀತೆಗಳು ವಿಷಯ ನಮಗೆ ಇಷ್ಟ ಆಯಿತು. ನಾಳೆ ಏನು ಸ್ಪೆಷಲ್ ಪ್ಲ್ಯಾನ್ ಇಲ್ಲ, ರಿಲ್ಯಾಕ್ಸೇಷನ್ಗೆ ಅಷ್ಟೇ ಮೀಸಲಾಗಿಟ್ಬಿಟ್ಟಿದ್ದೀವಿ ನೀವು ಹೇಳ್ದಾಗೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರನ್ನಿಂಗ್ ವಿತ್ 9483. ನೀವು ಕೂಡ ನಿಮ್ಮ ಸಂದೇಶದಲ್ಲಿ ನಿಮ್ಮ ಹೆಸರನ್ನ ತಿಳಿಸಿಲ್ಲ. ಹಾಗೆಯೇ ನಂಬರ್ ರನ್ನಿಂಗ್ ವಿತ್ 4528 ಇವ್ರು ಹೇಳ್ತಾ ಇದ್ದಾರೆ, ನಮಗೆ ನಾಳೆ ಒಂದು ಟ್ರಿಪ್ಗೆ ಹೋಗೋದಕ್ಕೆ ಪ್ಲ್ಯಾನ್ ಇದೆ, ಆದರೆ ಮನೆಯಲ್ಲಿ ಎಲ್ಲರೂ ಫ್ರೀ ಇರಬೇಕಲ್ವಾ ಅಂತ. ಓಕೆ, ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು ಅಂತ ಅಂದರೆ ಶಕೀಲಾ ಸಿನಿಮಾದ ಗೀತೆ ಇದು, ಐಶ್ವರ್ಯ ರಂಗರಾಜನ್ ರವರ ಧ್ವನಿಯಲ್ಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ದಿನೇಶ್ ಗುಡ್ಡದೂರು ಆಲ್ದೂರು ಅಂಚೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ನಾವು ನಾಳೆ ದೇವಿ ಗುಡ್ಡ ಎಂಬ ಗುಡ್ಡಕ್ಕೆ ನಮ್ಮ ನೆಂಟರೊಂದಿಗೆ ವೀಕ್ಷಣೆ ಮಾಡಲು ಹೋಗ್ತಾ ಇದ್ದೀವಿ, ತುಂಬಾ ಸುಂದರವಾದ ಜಾಗ ಅಂತ ಇವರು ತಿಳಿಸಿದ್ದಾರೆ. ಹೋಗಿ ಬನ್ನಿ, ಎಂಜಾಯ್ ಮಾಡಿ ಟ್ರಿಪ್ಪನ್ನ ನಿಮ್ಮ ರಿಲೇಟಿವ್ಸ್ ಜೊತೆಗೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ. ಸಂಡೇ ಪ್ಲ್ಯಾನ್ಸ್ ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ವಿ, ಹಾಗೆ ಸ್ಯಾಂಡಲ್ವುಡ್ನ ಪೆಪ್ಪಿ ಹಾಡುಗಳನ್ನ ನೀವು ಕೇಳಿದ್ರಿ ಡ್ರೈವ್ ಟೈಮ್ ಶೋನಲ್ಲಿ. ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸ್ದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ಅಜ್ಜೆ ಕುಸುಮ. ಈಗ ಡೆಮೋ ಪೀಸ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮನ ಮುಕ್ತಾಯ ಮಾಡುವಂತ ಸಮಯ ಆಗಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಮಂಜುನಾಥ್ ಈರಪ್ಪರವರ ಸಂದೇಶ ಬಂದಿದೆ. ನಮಸ್ಕಾರ ಮೇಡಮ್, ನಾಳೆ ಸಂಡೆ, ನಾನು ಅರ್ಧ ದಿನ ಕೆಲಸ ಮಾಡಿ ಇನ್ನು ಅರ್ಧ ದಿನ ಪ್ರಾಣಿ ಪಕ್ಷಿಗಳ ಜೊತೆ ಕಾಲ ಕಳೀತೀನಿ. ಅವುಗಳಿಗೆ ಆಹಾರ ನೀರು ಕೊಡೋದ್ರಲ್ಲಿ ಏನೋ ಖುಷಿ ಇದೆ. ಆ ಪ್ರಾಣಿಗಳು ಸಹ ನಾನು ಬರೋದನ್ನೇ ಕಾಯ್ತಾ ಇರಬಹುದೇನೋ ಅಂತ ಅನಿಸುತ್ತೆ. ನಾನು ಬರುವಾಗ ಅಲ್ಲೇ ಇರುತ್ತವೆ ಅಂತ ಹೇಳಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹೀಗೆ ಪ್ರಾಣಿ ಪಕ್ಷಿಗಳ ಜೊತೆ ಸಮಯವನ್ನು ಕಳೀರಿ, ಹಾಗೆ ಸಂತೋಷ ನಿಮ್ಮದಾಗಲಿ ಅಂತ ಆಶಿಸ್ತಾ ಈಗ ಕಾರ್ಯಕ್ರಮದ ಮುಕ್ತಾಯ ಆಗ್ತಾ ಇದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಕೇಳಿ ಬೆಳಗ್ಗೆ 6:10
1: ನಾದಾರ್ಚನೆ.
2: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
1: ನಾದಾರ್ಚನೆ.

0: ನೀವು ಕೇಳ್ತಾ ಇದೀರಾ ಕನ್ನಡ ಕಾಮನ ಬಿಲ್ಲು FM ರೇನ್ಬೋ 101.3 ಕಂಪನಾಂಕಗಳಲ್ಲಿ ಸಮಯ 6:04:50 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani, the news read by Valsa Williams.

0: ಬದ್ಧತೆಗೆ ಅನುಸಾರವಾಗಿಯೇ ಹಾಡಿದವರು ಪಂಡಿತ್ ಬಸವರಾಜ ರಾಜಗುರು ಅವರು. ಖ್ಯಾಲ್, ಠುಮ್ರಿ, ಗಜಲ್, ವಚನಗಳು, ನಾಟ್ಯಗೀತೆ, ಕಿರಾನಾ ಘರಾನಾ, ಶಾಸ್ತ್ರೀಯ ಸಂಗೀತ ಎಲ್ಲವೂ. ಅವರ ತಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಲ್ಲವರಾಗಿದ್ದರು. ಬಸವರಾಜ ರಾಜಗುರು ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೊದಲು ಅಭ್ಯಾಸ ಮಾಡಿದ್ರು ಅಂತ ಗೊತ್ತಾ? 1936 ಹಂಪಿಯಲ್ಲಿ ಅವರು ಗುರುಗಳ ಜೊತೆ ಹಾಡಿದ್ರು. ನಂತರ ಅವರ ಸಾಧನೆಗೆ ಮಿತಿಯೇ ಇರಲಿಲ್ಲ. ಪಂಡಿತ್ ಬಸವರಾಜ ರಾಜಗುರು ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಂದಾಗ ಆಕಾಶವಾಣಿ ನಡೆಸಿದ ಸಂದರ್ಶನದ ಆಯ್ದ ಭಾಗ.
1: ಕಿರಾಣಾ ಘರಾಣದ ವೈಶಿಷ್ಟ್ಯ ಅಂದ್ರೆ ಶ್ರುತಿಬದ್ಧವಾಗಿ ಯಾವಾಗ್ಯೂ ಆಲಾಪನೆ ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧವಾದದ್ದು. ಸೂರಿನಲ್ಲಿ ಆಲಾಪ ಅಂತ ಒಂದು ಮುಖ್ಯ ಒಂದು ಭಾಗದಲ್ಲ, ಅದನ್ನು ಅವ್ರು ಬಹಳ ಸಾಧನ ಮಾಡಿ ಮಾಡಿ ಅದನ್ನು ಒಳ್ಳೆ ಕರಗತ ಮಾಡಿಕೊಂಡಿದ್ರು. ಅವರು ಯಾರು? ಕಿರಾಣ ಘರಾಣದವರು. ಅದರಂತೆ ಗ್ವಾಲಿಯರ್ ಘರಾಣದವರು ಚೀಜು ಅನ್ನೋದರಲ್ಲಿ ತಾಳದೊಳಗೆ ಅಸ್ತಯಂತ್ರ ಬಂದಿಶ್ ಅಂತೇನಂತಾರೆ, ಆ ಬಂದಿಶ್ ಅನ್ನೋದರಲ್ಲಿ ಗ್ವಾಲಿಯರ್ ಘರಾಣ ಬಹಳ ಪ್ರಸಿದ್ಧವಾದದ್ದು. ಅದನ್ನು ಅವರು ಒಂದು ಮುಂದುವರಿಸ್ಕೊಳ್ತಾ ಅದನ್ನೇ ಸಾಧನೆ ಮಾಡ್ಕೊಳ್ತಾ ಮುಂದುವರಿಸ್ಕೊಳ್ತಾ ಬಂದರು. ಅದು ಒಂದು ಗ್ವಾಲಿಯರ್ ಘರಾಣ ಅಂತ ಆಯಿತು. ಹಿಂದಕ್ಕೆ ವಿಜಯನಗರ ಸ್ಮಾರಕೋತ್ಸವ ಅಂಥೇಳಿ ನಮ್ಮ ಕರ್ನಾಟಕದ ಮುಖ್ಯ ಮುಖ್ಯ ಎಲ್ಲ ಸಾಹಿತಿಗಳು ಮತ್ತು ಲೀಡರು ಎಲ್ಲರೂ ಕೂಡಿ ಒಂದು ವಿಜಯನಗರ ಸ್ಮಾರಕೋತ್ಸವ ಅಂತ ಮಾಡಿದರು 1936 ಅವಾಗೆ ಚಿಕ್ಕರಾಮರಾಯರು ಅಂತ ಮೈಸೂರಿನಿಂದ ದೊಡ್ಡ ವಿದ್ಯಾವಂತರು ಬಂದಿದ್ದರು, ಪ್ರಸಿದ್ಧ ವಿದ್ವಾಂಸರು. ಅವರು ಕರ್ನಾಟಕ ಹಾಡೋದಕ್ಕೋಸ್ಕರ ಬಂದಿದ್ದರು, ಕರ್ನಾಟಕ ಮತ್ತು ಉತ್ತರಾದಿ ಹಾಡೋದಕ್ಕೋಸ್ಕರ ನಮ್ಮ ಗುರುಗಳು ಬಂದಿದ್ದರು, ಪಂಚಾಕ್ಷರಿ ಗವಾಯಿಗಳು. ಆ ಟೈಮ್ಗೆ ಹಂಗಾರೆ ಈ ಹುಡುಗ ಚೆನ್ನಾಗಿ ಹಾಡ್ತಾನೆ ಅಂತ ನಮ್ಮ ಗುರುಗಳು ಹೇಳಿದ ಕೂಡಲೇ ನಾವು ಚಿಕ್ಕರಾಮರಾಯರು ಹಂಗಾರೆ ಹುಡುಗನ ಒಂದು ಅರ್ಧ ತಾಸು ಹಾಡಸರಿ ಅಂಥೇಳಿ ಎಲ್ಲರ ಪರವಾಗಿ ಅವ್ರು ಹೇಳಿದರು. ಅವ್ರು ಹೇಳಿದ್ದನ್ನು ಎಲ್ಲರೂ ಮಾನ್ಯ ಮಾಡಿದರು. ನನಗೆ ಆವಾಗ ಹಾಡೋ ಸೌಭಾಗ್ಯ ಬಂತು. ಅವರೆದುರಿಗೆ 1.5 ತಾಸು ನಾನು ವೇದಿಕೆಗೆ ಕುಂತ್ಕೊಂಡು, ವೇದಿಕೆ ಮೇಲೆ ಕೂತ್ಕೊಂಡು 15,000-20,000 ಮಂದಿ ಎದುರಿಗೆ ಹಾಡೋದೊಂದು ನನಗೆ ಸುವರ್ಣ ಸಂಧಿ ಬಂತು. ಆ ಟೈಮ್ನಲ್ಲಿ ಅವರು ನನ್ನ ಹಾಡು ಕೇಳಿ ನನ್ನ ಬೆನ್ನು ಚಪ್ಪರಿಸಿ, ಈ ಹುಡುಗ ಬಹಳ ವಿದ್ವಾಂಸ ಆಗ್ತಾನೆ, ಇವನಿಗೆ ನೋಟೇಷನ್ ಮಾಡೋ ಪದ್ಧತಿ, ಸ್ವರ ಹಾಕೋ ಕ್ರಮನೂ ಭಾಳ ಚೆನ್ನಾಗಿದೆ, ಬುದ್ಧಿವಾನ್ ಇದ್ದಾನೆ ಅಂಥೇಳಿ ನನಗೊಂದು ಸಣ್ಣದೊಂದು ಚಿನ್ನದ ಪದಕ ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು ಅವರು. ಅದೇ ಅಲ್ಲಿಂದ ಶುರುವಾಯಿತು ನಮಗೆ. ನನಗೇನು ಮಂದಿಯಲ್ಲಿ ಹಾಡೋದೊಂದು ಆನಂದ, ನಾನು ಕಲಿಯನ್ನು ಮಂದಿ ಕೇಳಿಸ್ತಾನಲ್ಲ ಒಂದು ದೊಡ್ಡದೊಂದು ಹೆಮ್ಮೆ. ಹೇಗೆ ಮಂದಿಗಳು ಕೂಡ್ತಾರೆ, ಹೆಂಗೆಂಗೆ ಜನ ಕೂಡ್ತಾರೆ, ಹಾಗೆ ನನಗೊಂದು ಉಮೇದಿ ಉತ್ಸಾಹ ಬರೋದು. ಅಲ್ಲಿ 2-3 ತಾಸುವರೆಗೆ ನಾನು ಅಗದಿ ಆಯಾಸ ಇಲ್ದಂಗೆ ಕಚೇರಿಗಳನ್ನು ಮಾಡ್ತಾ ಶುರು ಮಾಡಿದೆ. ಅಲ್ಲಿಂದ ಕಚೇರಿ ಮಾಡೋಕ್ಕೆ ಅಬ್ದುಲ್ ಕರೀಮ್ ಖಾನ್ ಸಾಹರು, ಉಸ್ತಾದ ಅಬ್ದುಲ್ ವೈದ್ ಖಾನ್ ಸಾಹರು ಅಂತಿದ್ದರು, ಆಮೇಲೆ ಅವರ ಕಕ್ಕಂದಿರ ಮಕ್ಕಳಾದ ಸುರೇಶ್ ಬಾಬು ಅಂತಿದ್ದರು ಅವ್ರದ್ದು. ಆನಂತರ ಕುಂದಗೋಳದ ನಮ್ಮ ಊರ ಹತ್ರ ಇದ್ದಂಥ ರಾಮ್ಬೋ ಕುಂದಗೋಳ್ಕರ್, ಸವಾಯ್ ಗಂಧರ್ವ ಅಂತೇನು, ಅವ್ರ ಹಾಡುಗಳನ್ನು ಬೇಕಷ್ಟು ಕೇಳೀನಿ ನಾನು. ಇವರೆಲ್ಲ ದೊಡ್ಡ ದೊಡ್ಡ ಮಹನೀಯರ ಹಾಡನ್ನು ಕೇಳಿ ನನಗೆ ಬಹಳ ಪರಿಣಾಮ ಆಗಿ ನಾನು ಮನಸೋತೆ ಹಿಂದೂಸ್ತಾನಿ ಸಂಗೀತಕ್ಕೆ.
0: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ನಾದಧ್ವನಿ ಪಂಡಿತ್ ಬಸವರಾಜ ರಾಜಗುರು ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದ

0: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು, ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
6: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಮಯ ಇನ್ನೇನು 6:20 ಆಗ್ತಾ ಇದೆ. ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
8: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪಶ್ಚಿಮ ಬಂಗಾಳಸ್ಯ ದ್ವಯೋಃ ವಿಧಾನಸಭಾಕ್ಷೇತ್ರಯೋಃ 15 ಮತದಾನ ಕೇಂದ್ರೇಷು ಪುನರ್ಮತದಾನೆ ಅಪರಾಹ್ನ 3 ಪರ್ಯಂತಂ 70% ಅಧಿಕಂ ಮತದಾನಂ ಸಮಂಕಿತಂ. ನಿರ್ವಾಚನಾಯೋಗೇನ ಪಶ್ಚಿಮ ಬಂಗಾಳ ರಾಜ್ಯೇ ಸುರಕ್ಷಾಯಾಃ ಸುದೃಢೀಕರಣಾಯ ಸಹೈವ ಮತಗಣನಾ ಕೇಂದ್ರಾಣಾಂ ಪರಿ

ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಮನಸ್ಸಿನಷ್ಟು ಸೂಕ್ಷ್ಮವಾದ ಅಂಗ ಬೇರೊಂದಿಲ್ಲ, ಅದರಷ್ಟು ರಾಢಿಯಾಗುವ ಚಿಂದಿ ಚಿಂದಿಯಾಗುವ ಅಂಗವೂ ಬೇರೊಂದಿಲ್ಲ. ಆದ್ರಿಂದಲೇ ಸಾಧ್ಯವಾದಷ್ಟು ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಮನಸ್ಸನ್ನ ಕಸದ ತೊಟ್ಟಿ ಅಂತಲೋ ಗೊಬ್ಬರದ ಗುಂಡಿ ಅಂತಲೋ ನಾವು ಭಾವಿಸಿದ್ರೆ ಅಲ್ಲಿ ಶೇಖರಣೆಯಾಗೋ ಕಸ, ಗೊಬ್ಬರ, ಕೊಳೆತು, ನಾರಿ, ಕ್ರಿಮಿಕೀಟಗಳಿಗೆ ಜನ್ಮ ಕೊಡುತ್ತವೆ.

ಪ್ರತಿದಿನ ನಮ್ಗೆ ದೇಹಕ್ಕೆ ಆಹಾರ, ನಿದ್ದೆ, ಶುಚಿತ್ವ ಎಷ್ಟು ಅವಶ್ಯಕವೋ ಹಾಗೆ ನಮ್ಮ ಮನಸ್ಸಿಗೂ ಒಳ್ಳೆ ವಿಚಾರಗಳ ಆಹಾರ ಬೇಕೇ ಬೇಕು. ಆತ್ಮಶುದ್ಧಿ ಅನ್ನೋ ಸ್ನಾನ ಬೇಕು, ಮೌನ ಅನ್ನೋ ನಿದ್ದೆ ಬೇಕು. ಅಸೂಯೆ ಜಿಗುಪ್ಸೆಗಳಿಂದ ಹೊರತಾದ ಒಂದು ಒಳ್ಳೆ ವಿಚಾರದಲ್ಲಿ ಮನಸ್ಸನ್ನ ನಾವು ತೊಡಗಿಸ್ಕೊಳ್ಬೇಕು. ಈ ಮಾತುಗಳಿಗೆ ದಾಸರ ಹೇಳ್ತಾರೆ, ಮನವ ತೊಳೆಯಬೇಕು, ನಿತ್ಯ ಮನವ ತೊಳೆಯಬೇಕು ಅಂತ. ಆ ದಾಸರ ಮಾತು ಎಷ್ಟು ಸತ್ಯವಾದದ್ದು ಅಲ್ವಾ?

ಇದಕ್ಕೆಲ್ಲ ಕಾರಣ ನಮ್ಮ ಮನಸ್ಸಿನ ರಚನೆ ಮತ್ತೆ ಅದರ ಕೆಲಸ ಮಾಡುವಂತಹ ರೀತಿ. ಯಾವ ರೀತಿ ಪ್ರೀತಿ, ಪ್ರೇಮ, ಪ್ರಾಮಾಣಿಕತೆ, ದಯೆ, ಕನಿಕರ, ಸಹನೆ, ಕ್ಷಮೆ, ಹೀಗೆ ಇಂತಹ ಸದ್ಗುಣಗಳನ್ನ ಮನುಷ್ಯ ತನ್ನ ಮನಸ್ಸಿನ ತುಂಬಾ ತುಂಬಿಕೊಳ್ತಾನೋ ಮತ್ತೆ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾನೋ ಅದೇ ರೀತಿ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರಗಳು ಅನ್ನೋ ಗುಣಗಳನ್ನ ಬೆಳೆಸ್ಕೊಳ್ಳೋ ಶಕ್ತಿ ಮನುಷ್ಯರಿಗೆ ಮಾತ್ರ ಸಾಧ್ಯ. ಪ್ರಾಣಿಗಳಿಗೆ ಈ ಯಾವ ಗುಣಗಳು ಬೆಳೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದ್ರೆ ಪ್ರಾಣಿಗಳಿಗೆ ಸದ್ಗುಣಗಳನ್ನೂ ಬೆಳೆಸ್ಕೊಳ್ಳಕ್ ಸಾಧ್ಯ ಇಲ್ಲ, ದುರ್ಗುಣಗಳನ್ನು ಬೆಳೆಸ್ಕೊಳ್ಳಕ್ ಸಾಧ್ಯ ಇಲ್ಲ. ಇದರಿಂದಲೇ ಇರಬಹುದು ಪ್ರಾಣಿಗಳಿಂದ ಆಗೋ ಅಪಾಯಕ್ಕಿಂತ ಮನುಷ್ಯರಿಂದ ಆಗುವ ಅಪಾಯದ ಕಡೆ ಹೆಚ್ಚು ಗಮನ ಇರಬೇಕು ಅಂತ ಹೇಳ್ತಾರೆ.

ಮನುಷ್ಯನ ಸ್ವಭಾವ ಸಹಜವಾದ ದುರ್ಗುಣಗಳನ್ನ ಆಗಿಂದಾಗ್ಗೆ ಕಿತ್ತೊಗೆದು ನಮ್ಮ ನಮ್ಮ ಮನಗಳನ್ನ ಶುದ್ಧೀಕರಿಸುವಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಿದಾಗ ನಮ್ಮ ಮನಸ್ಸು ಅನ್ನೋ ಹೂ ತೋಟದಲ್ಲಿ ಮಲ್ಲಿಗೆ ಬನ ಬೆಳೆಯೋದು ಸಾಧ್ಯವಾಗತ್ತೆ.

ಮನಸ್ಸನ್ನ ಹೂವಿನ ತೋಟದಂತೆ ನೋಡ್ಕೊಳ್ಬೇಕು. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾರೆ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಇದುವರೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಕೇಳಿದ್ರಿ. ಸಮಯ ಇನ್ನೇನು 6:40 ಆಗ್ತಾ ಇದೆ. 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು, ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
3: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
4: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
5: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
6: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ 3 ವರ್ಷ. ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕಲ್ಲೇಟೀರ ಕುಟುಂಬಕ್ಕೆ ತಂಡಕ್ಕೆ ಜಯ. ರಾಜ್ಯ ಸರ್ಕಾರಕ್ಕೆ 3 ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮಾವೇಶ ಆಯೋಜಿಸಲಾಗುತ್ತಿದ್ದು, ರಾಜ್ಯಾದ್ಯಂತ 2 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಸಮಾವೇಶದಲ್ಲಿ ರಾಜ್ಯ ಸರ್ಕಾರದ ಅಭೂತಪೂರ್ವ ಯಶಸ್ವಿ ಯೋಜನೆಗಳ ಅನುಷ್ಠಾನ ಮತ್ತಿತರ ಇಲಾಖೆಗಳ ಪ್ರಗತಿ ದರ್ಶನ ಕುರಿತ ವಸ್ತು ಪ್ರದರ್ಶನ ನಡೆಯಲಿದೆ. ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವಿಯ ನಾಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಕ್ಕೆ ಭೇಟಿ ನೀಡಲಿದ್ದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿದ್ದಾರೆ. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣವಾಗಿದ್ದು, ಕೇಂದ್ರ ಸಚಿವರು ಇದನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದು, ಸರ್ಕಾರ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೈಸೂರಿನಲ್ಲಿ ಇಂದು ಆರೋಪಿಸಿದರು. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬೆಂಬಲಿಗರು ದೆಹಲಿಯಲ್ಲಿ ಬೀಡು ಬಿಟ್ಟು ಅಧಿಕಾರಕ್ಕಾಗಿ ಹಂಬಲಿಸುತ್ತಿದ್ದಾರೆ, ಆದರೆ ರಾಜ್ಯದ ಜನತೆಯ ನೆರವಿಗೆ ಧಾವಿಸುತ್ತಿಲ್ಲ ಎಂದು ದೂರಿದರು. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ವ್ಯಾಪಕ ಭ್ರಷ್ಟಾಚಾರಗಳಿಂದಾಗಿ ಅಧಿಕಾರಿಗಳ ಮೇಲೆ ಸರ್ಕಾರ ನಿಯಂತ್ರಣ ಇಲ್ಲದಂತಾಗಿದೆ ಎಂದರು. ಇದೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷದ ಸಾರ್ವಜನಿಕ ಜೀವನದ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ದತೆಗಳು ನಡೆಯುತ್ತಿದ್ದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಯುವ ಜನತೆಯ ಆಶೋತ್ತರ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದ್ದು, ಎಲ್ಲಾ ರೀತಿಯ ನೆರವು ಒದಗಿಸುತ್ತಿದೆ ಎಂದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವಿಶ್ವವಿದ್ಯಾಲಯದ ನೂತನ ಮುಖ್ಯ ಪ್ರವೇಶ ದ್ವಾರ ಉದ್ಘಾಟನೆ ಹಾಗೂ ಮಂಡ್ಯ ಯುವ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯುವ ಜನತೆ ಶಿಕ್ಷಣವನ್ನು ಗಂಭೀರವಾಗಿ ಪರಿಗಣಿಸಿ ಮುನ್ನಡೆದರೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬಹುದು ಎಂದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆ ರಾಜ್ಯದಲ್ಲೇ 5ನೇ ಸ್ಥಾನವನ್ನು ಪಡೆಯುವ ಮೂಲಕ ಗುಣಮಟ್ಟದ ಸಾಧನೆಯನ್ನು ಮಾಡಿದೆ. ಇದಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶ್ರಮ ದೊಡ್ಡದು ಎಂದರು. ಶಾಸಕ ಪಿ ರವಿಕುಮಾರ್ ಗಣಿಗ ಮಾತನಾಡಿ, ರಾಜ್ಯದಲ್ಲಿ ಎಲ್ಲೂ ಇರದ ಆಪಲ್ ಲ್ಯಾಬ್ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿರುವುದು ಹೆಮ್ಮೆಯ ಸಂಗತಿ. ಶೀಘ್ರದಲ್ಲೇ ಸುಸಜ್ಜಿತ ಕ್ರೀಡಾಂಗಣ ಹಾಗೂ ಉತ್ತಮ ಕ್ಯಾಂಟೀನ್ ಮತ್ತು ಬಾಸ್ಕೆಟ್ ಬಾಲ್ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುವುದು ಎಂದರು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿರುವ ವಿಶ್ವವಿಖ್ಯಾತ ದೇವಸ್ಥಾನಗಳು, ಕಲ್ಯಾಣಿಗಳು ಮತ್ತು ಭಾವಿಗಳ ಪುನರುಜ್ಜೀವನಗೊಳಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಪ್ರಾಚ್ಯ ಅವಶೇಷಗಳ ಅನ್ವೇಷಣೆಯ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಲಕ್ಕುಂಡಿಯ ಶಿಲ್ಪ ಕಲಾಕೃತಿಗಳ ವೈಭವವನ್ನು ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ ಲಕ್ಕುಂಡಿ ಗ್ರಾಮದಲ್ಲಿರುವ ದೇವಾಲಯಗಳು, ಕಲ್ಯಾಣಿಗಳು ಮತ್ತು ಭಾವಿಗಳ ಅಭಿವೃದ್ಧಿಯನ್ನು ರಾಜ್ಯ ಸರ್ಕಾರ ಕೈಗೊಂಡು ಅದಕ್ಕೆ ಸೂಕ್ತ ಅನುದಾನ ಬಿಡುಗಡೆ ಮಾಡಿದೆ ಎಂದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಶಾಸಕ ಸಿಸಿ ಪಾಟೀಲ್ ಸೇರಿದಂತೆ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್.

0: ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೊಡಗು ಜಿಲ್ಲೆಯ ನಾಪೋಕ್ಲು ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿನಿಂದ ನಡೆದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದಲ್ಲಿ ಕುಲ್ಲೇಟೀರ ಕುಟುಂಬ ತಂಡವು ಜಯಗಳಿಸಿದೆ. ಇಂದು ನಡೆದ ರೋಚಕ ಫೈನಲ್ಸ್ನಲ್ಲಿ ಚಪ್ಪುಡೀರ ತಂಡವನ್ನು 3-1 ಗೋಲುಗಳ ಅಂತರದಿಂದ ಕುಲ್ಲೇಟೀರ ತಂಡವು ಮಣಿಸಿ ಚೇನಂಡ ಕಪ್ ಹಾಕಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಫೈನಲ್ ಪಂದ್ಯಾಟವನ್ನು ಕೇಂದ್ರದ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಸಂಸದ ಯದುವೀರ್ ಒಡೆಯರ್, ಶಾಸಕ ಎಎಸ್ ಪೊನ್ನಪ್ಪ, ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಿಕೆ ಬೋಪಣ್ಣ ಸೇರಿದಂತೆ ಹಲವು ಗಣ್ಯರು ವೀಕ್ಷಿಸಿದರು. ಕೊಡವ ಸಮುದಾಯದಲ್ಲಿ ಹಾಕಿ ಕ್ರೀಡೆಯನ್ನು ಉತ್ತೇಜಿಸುವ ನಿಟ್ಟನಲ್ಲಿ 26 ವರ್ಷಗಳ ಹಿಂದೆ ಕರಡ ಗ್ರಾಮದಲ್ಲಿ ಪಾಂಡಂಡ ಕುಟ್ಟಪ್ಪ ಅವರ ವಿನೂತನ ಪರಿಕಲ್ಪನೆಯಾಗಿ ಜಾರಿಗೊಂಡ ಕುಟುಂಬಗಳ ನಡುವೆ ಹಾಕಿ ಪಂದ್ಯಾಟ ಇದೀಗ ಯಶಸ್ವಿ 26ನೇ ವರ್ಷವನ್ನು ಪೂರೈಸಿದೆ. ಈ ವರ್ಷ ದಾಖಲೆಯ 383 ಕುಟುಂಬ ತಂಡಗಳ 3,600 ಆಟಗಾರರು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ವರ್ಷ ಅಜ್ಜಿ ಕುಟೀರ ಕುಟುಂಬದವರು ಹಾಕಿ ಪಂದ್ಯಾಟವನ್ನು ಆಯೋಜಿಸಲಿದ್ದಾರೆ. ದೇಶದ ಪ್ರಗತಿಯಲ್ಲಿ ಕಾರ್ಮಿಕರ ಕೊಡುಗೆ ಅಪಾರವಾಗಿದ್ದು ಅವರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಇಂದು ನೋಂದಾಯಿತ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಿಸಿ ಮಾತನಾಡಿದ ಅವರು, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಇಲಾಖೆಯಲ್ಲಿ ಹಲವು ಸುಧಾರಣೆಗಳನ್ನು ತರಲಾಗಿದ್ದು ಕಾರ್ಮಿಕರ ಅನುಕೂಲಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಜಿಲ್ಲೆಯ ಯುವ ಕಾರ್ಮಿಕರು ಉದ್ಯೋಗಕ್ಕಾಗಿ ನಗರಗಳಿಗೆ ವಲಸೆ ಹೋಗದೆ ಸ್ಥಳೀಯವಾಗಿ ಲಭ್ಯವಿರುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಬದುಕು ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಬೇಸಿಗೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಅಧಿಕಾರಿಗಳು ಗಮನಹರಿಸಬೇಕು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 289 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಲಾಗಿದ್ದು 256 ಕಡೆ ಖಾಸಗಿ ಬೋರ್ವೆಲ್ ಬಾಡಿಗೆ ಪಡೆದು ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದರು. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಸೂಕ್ತ ಕ್ರಮವಹಿಸಬೇಕೆಂದು ಸೂಚಿಸಿದರು. ಪ್ರಯಾಣಿಕರ ಸಾಮರ್ಥ್ಯ ಮತ್ತು ಅನುಕೂಲತೆಯನ್ನು ಹೆಚ್ಚಿಸಲು ನೈರುತ್ಯ ರೈಲ್ವೆಯು ಕೆಲವು ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳ ಸೇರ್ಪಡೆಗೆ ನಿರ್ಧರಿಸಿದೆ. ಪ್ರತಿ ರೈಲಿಗೂ ತಲಾ 1 ಎಸಿ 3 ಟೈರ್ ಬೋಗಿ, 3 ಸ್ಲೀಪರ್ ಕ್ಲಾಸ್ ಬೋಗಿ, 1 ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಸೇರಿಸಲಾಗುವುದು ಎಂದು ನೈರುತ್ಯ ರೈಲ್ವೆ ಹೇಳಿಕೆಯಲ್ಲಿ ತಿಳಿಸಿದೆ. ಯಶವಂತಪುರ ವಿಜಯಪುರ, ಯಶವಂತಪುರ ದೈನಂದಿನ ಎಕ್ಸ್ಪ್ರೆಸ್ ರೈಲುಗಳಿಗೆ 5 ಹೆಚ್ಚುವರಿ ಬೋಗಿಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಇದರೊಂದಿಗೆ ಒಟ್ಟು ಬೋಗಿಗಳ ಸಂಖ್ಯೆ 13-18 ಏರಿಕೆಯಾಗಿದೆ. ಈ ಪರಿಷ್ಕೃತ ಬದಲಾವಣೆ ಯಶವಂತಪುರದಿಂದ ಮೇ 8 ಮತ್ತು ವಿಜಯಪುರದಿಂದ ಮೇ 9 ಜಾರಿಗೆ ಬರಲಿದೆ. ಯಶವಂತಪುರ ಹಿಂದೂಪುರ, ಯಶವಂತಪುರ ಕಾಯ್ದಿರಿಸದ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳ ಸಂಖ್ಯೆಯನ್ನು ಸಹ 13-18 ಹೆಚ್ಚಿಸಲಾಗಿದೆ. ಪರಿಷ್ಕೃತ ಯೋಜನೆಯು ಇದೇ 10 ಯಶವಂತಪುರ ಮತ್ತು ಹಿಂದೂಪುರ ಎರಡೂ ಕಡೆಗಳಿಂದ ಜಾರಿಗೆ ಬರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನ ಒಣಹವೆ ಇತ್ತು. ಮೈಸೂರು ಪಿಟಿಒನಲ್ಲಿ 4, ನಾಗಮಂಗಲ 3, ಬೆಂಗಳೂರು ನಗರ ಜಿಲ್ಲೆಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 43.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗರಿಷ್ಠ ತಾಪಮಾನದಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ 3 ಇದೇ 20 ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕುಲ್ಲೇಟೀರ ಕುಟುಂಬ ತಂಡಕ್ಕೆ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು ಕೇಳ್ತಾ ಇದ್ದೀರಾ. 101.3 ಮೆಗಾಹರ್ಟ್ಸ್ನಲ್ಲಿ ಸ್ಟುಡಿಯೋ ಸಮಯ ಸರಿಯಾಗಿ 6:13:13 ಮುಸ್ಸಂಜೆ ಹೊತ್ತಲ್ಲಿ ಹೊಚ್ಚ ಹೊಸ ಕನ್ನಡ ಸಿನಿಮಾಗಳ ಮಧುರವಾದ ಹಾಡುಗಳನ್ನ ಕೇಳ್ತಾ ಸಾಗೋ ಕಾರ್ಯಕ್ರಮ ಸನ್ಸೆಟ್ ಸುರಭಿ. ನಿಮ್ಮೆಲ್ಲರಿಗೂ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತು May 2, ಪ್ರತಿ ವರ್ಷ ಮೇ ಮೊದಲ ಶನಿವಾರವನ್ನು ಇಂಟರ್ನ್ಯಾಷನಲ್ ಫೀಮೇಲ್ ರೈಡ್ ಡೇ ಅಂತ ಆಚರಿಸಲಾಗುತ್ತೆ. ಅಂತಾರಾಷ್ಟ್ರೀಯ ಮಹಿಳಾ ಸವಾರಿ ದಿನ ಅಂತ. ಇವತ್ತು ಕೂಡ ಮೇ ಮೊದಲನೇ ಶನಿವಾರ, ಹಾಗಾಗಿ ಇವತ್ತು ಕೂಡ ಅದೇ ಆಚರಣೆ ನಡೀತಾ ಇದೆ. ಪ್ರಪಂಚದಾದ್ಯಂತ ಮಹಿಳಾ ಬೈಕ್ ರೈಡರ್ಗಳಿದ್ದಾರೆ. ಸೊ ಅಂತಹ ಮಹಿಳಾ ಸವಾರರನ್ನು ಅವರ ಉತ್ಸಾಹವನ್ನು ಗೌರವಿಸೋದಕ್ಕೆ ಈ ದಿನವನ್ನು ಗುರುತಿಸಿ ಆಚರಿಸಲಾಗ್ತಾ ಇದೆ. ಈ ದಿನದ ಆಚರಣೆ ಹೇಗೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಸಾಗೋಣ. ಹಾಗೆ ನೀವೇನು ತಿಳಿಸ್ಬೇಕು ಅಂದರೆ, ನೀವು ಮಹಿಳಾ ಬೈಕ್ ರೈಡರ್ ಆಗಿದ್ರೆ, ಬೇರೆ ಊರುಗಳಿಗೆ ನಿಮ್ಮ ಬೈಕ್ನಲ್ಲಿ ರೈಡ್ ಹೋಗಿ ಬಂದಿದ್ರೆ, ನಿಮ್ಮ ಬೈಕ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಇನ್ನು ನಿಮ್ಮ ಸಂದೇಶಗಳನ್ನು ನಮ್ಮನ್ನು ತಲುಪಬೇಕಾಗಿರುವಂಥ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010913 9480901013. ಇಂಟರ್ನ್ಯಾಷನಲ್ ಫೀಮೇಲ್ ರೈಡ್ ಡೇ IFRD ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ವಿಶೇಷ ಹಾಗೂ ವಿಷಯ. ಈ ವಿಷಯದ ಕುರಿತಾಗಿ ಮಾತಾಡೋಣ. ಈ ದಿನದ ಆಚರಣೆ ಹೇಗೆ ಆರಂಭ ಆಯಿತು ಅಂತ ತಿಳಿಸ್ಕೊಡ್ತೀನಿ ವೀರಂ ಚಿತ್ರದ ಈ ಮಧುರವಾದ ಹಾಡಿನ ನಂತರ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ವಿಷಯ ಏನು ಅಂದರೆ, ಮೇ ಮೊದಲ ಶನಿವಾರವನ್ನು ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಫೀಮೇಲ್ ರೈಡ್ ಡೇ IFRD ಅಂತಾರಾಷ್ಟ್ರೀಯ ಮಹಿಳಾ ಸವಾರಿ ದಿನ ಅಂತ ಆಚರಿಸಲಾಗುತ್ತೆ. ಈ ದಿನದ ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ಗ್ರಾಮ್ ಪುರೋಹಿತ್ BTM ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ. ಬೈಕ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಮೇಡಮ್. 1989 ನಾವು ಆಗ NCCನಲ್ಲಿ ಇದ್ವಿ. ತುಮಕೂರಿನಿಂದ ದೇವರಾಯನ ದುರ್ಗದವರೆಗೂ ಒಟ್ಟು 20 ಕ್ಯಾಡೆಟ್ಸ್ ಹೋಗಿದ್ವಿ. ಮಳೆಯಲ್ಲಿ ಸಿಕ್ಕೊಂಡು ಭಜಿತಿ ಕೂಡ ಪಟ್ವಿ. ಆದರೆ ಮೆಮೋರಬಲ್ ರೈಡ್ ಆಗಿತ್ತು ಅಂತ ಇವರು ತಮ್ಮ ನೆನಪನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಪ್ರಪಂಚದಾದ್ಯಂತ ಮಹಿಳಾ ಸವಾರರು ಇದ್ದಾರೆ, ಬೈಕ್ ರೈಡರ್ಸ್. ಅಂತಹ ಮಹಿಳಾ ಸವಾರರನ್ನ ಅವರ ಒಂದು ಉತ್ಸಾಹವನ್ನು ಗುರುತಿಸುವಂತಹ ದಿನ ಇದು ಅಂತ ಹೇಳಿದೆ. ಇನ್ನು ಈ ದಿನದ ಆಚರಣೆ ಹೇಗೆ ಆರಂಭ ಆಯಿತು ತಿಳಿಸ್ತೀನಿ ಅಂತ ಸಹ ಹೇಳಿದ್ದೆ. ಈ ದಿನದ ಹಿನ್ನೆಲೆಯನ್ನು, ಆಚರಣೆಯ ಹಿನ್ನೆಲೆ ಏನು ಅಂತ ನೋಡೋದಾದರೆ, ವಿಕ್ಕಿ ಗ್ರೇ ಅನ್ನೋ ಮಹಿಳೆ 2007 ಅಂತಾರಾಷ್ಟ್ರೀಯ ಮಹಿಳಾ ಸವಾರಿ ದಿನವನ್ನು ಪ್ರಾರಂಭ ಮಾಡ್ತಾರೆ. ಅವ್ರು ಪ್ರಾರಂಭ ಮಾಡಿದ ನಂತರ ಇವರು ಕೆನಡಾದ ಬೈಕ್ ರೈಡರ್ ಆಗಿರ್ತಾರೆ, ಹಾಗೆ ಶಿಕ್ಷಕಿ ಸಹ ಆಗಿದ್ದರು. ಪ್ರಾರಂಭ ಮಾಡ್ತಾರೆ, ಆದರೆ ಅದಕ್ಕೂ ಮುನ್ನ ಅವ್ರು ಏನು ಮಾಡಿರ್ತಾರೆ ಅಂದರೆ, ಮೋಟೋರೆಸ್ ಅನ್ನೋ ಒಂದು ಸಂಸ್ಥೆಯ ಫೌಂಡರ್ ಆಗಿರ್ತಾರೆ. ಏನಿದು ಮೋಟೋರೆಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೋಟೋರ್ ಸ್ಪೋರ್ಟ್ಸ್ಗಳಲ್ಲಿ ಮಹಿಳೆಯರನ್ನ ಸಪೋರ್ಟ್ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್ ಮೋಟೋರೆಸ್. ಸೊ ಇದರ ಸ್ಥಾಪಕಿ ವಿಕ್ಕಿ ಗ್ರೇ ಅವರಾಗಿದ್ದರು. ಆಗ ಇವರು ಈ ಒಂದು ಅಂದರೆ ಈ ದಿನದ ಆಚರಣೆಯನ್ನು ಆರಂಭ ಮಾಡ್ತಾರೆ. ಇನ್ನು ಈ ಪ್ಲಾಟ್ಫಾರ್ಮ್ ಇರುತ್ತಲ್ಲ ಮೋಟೋರೆಸ್, ಇದನ್ನು ಸ್ಥಾಪನೆ ಮಾಡಿದ್ರ ಇಂದಿನ ಇಂಟೆನ್ಷನ್ ಕೂಡ ಇದೇ ಆಗಿರುತ್ತೆ. ಅಂದರೆ ಪ್ರಪಂಚದಾದ್ಯಂತ ಇರುವಂತಹ ಮಹಿಳೆಯರು ಸವಾರಿ ಮಾಡಬೇಕು ಅನ್ನೋದೇ ವಿಕ್ಕಿ ಗ್ರೇ ಅವರ ಒಂದು ಅಭಿಲಾಷೆ ಆಗಿತ್ತು. ಸೊ ಆ ಅಭಿಲಾಷೆನೇ ಮೋಟೋರೆಸ್ನ ಉದ್ದೇಶ ಕೂಡ ಆಯಿತು. ಇನ್ನು ಅವರ ಒಂದು ಸಿಂಪಲ್ ಮೆಸೇಜ್ ಏನು ಅಂತ ಅಂದರೆ, ಜಸ್ಟ್ ರೈಡ್, ನೋ ನೀಡ್ ಫಾರ್ ಸ್ಪೀಚಸ್, ಜಸ್ಟ್ ಗೆಟ್ ಆನ್ ಯುವರ್ ಬೈಕ್ ಆ್ಯಂಡ್ ಗೋ ಅಂತ. ಅಂದರೆ ಯಾವುದೇ ಭಾಷಣಗಳ ಅಗತ್ಯ ಇಲ್ಲ, ಹಾಗಾಗಿ ನೀವು ನಿಮ್ಮ ಬೈಕ್ ಹತ್ತಿ ಸವಾರಿ ಮಾಡಿ ಅಂತ ಮಹಿಳೆಯರಿಗೆ ಕರೆಯನ್ನು ನೀಡಿದಂಥ ಒಂದು ದಿನದ ಆಚರಣೆ ಇದು. ಹಾಗೆ ಈ ಒಂದು ಆಚರಣೆ ಹೇಗೆ ಆರಂಭ ಆಯಿತು ಅಂತ ಗೊತ್ತಾಯ್ತಲ್ವಾ? ಇನ್ನು ಈ ಆಚರಣೆ ಹೇಗೆಲ್ಲ ನಡೀತಾ ಇದೆ, ಎಲ್ಲೆಲ್ಲ ನಡೀತಾ ಇದೆ, ಹೇಗೆ ಮುಂದುವರಿಯಿತು ಅಂತೆಲ್ಲ ತಿಳಿಸ್ತೀನಿ ತಕ್ಸ್ ಆಫ್ ರಾಮಗಡ ಸಿನಿಮಾದ ಈ ಹಾಡಿನ ನಂತರ.

ಅಂತಾರಾಷ್ಟ್ರೀಯ ಮಹಿಳಾ ಸವಾರಿ ದಿನ, ಇಂಟರ್ನ್ಯಾಷನಲ್ ಫೀಮೇಲ್ ರೈಟ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ. ಇದರ ಆಚರಣೆ ಹೇಗೆ ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಂಡ್ವಿ. ಇನ್ನು ಈ ಒಂದು ಆಚರಣೆ ಎಲ್ಲೆಲ್ಲಿ ನಡೀತು ಸ್ಟಾರ್ಟ್ ಆದ ಸಮಯದಲ್ಲಿ ಅಂತ ನೋಡೋದಾದರೆ, ಈ ಒಂದು ಪ್ರೋಗ್ರಾಮ್ ಮೊದಲನೇ ಸಲ ನಡೆದಿದ್ದು ಮೇನಲ್ಲೇ. ಆಗ ಕೆನಡಾ, ಅಮೇರಿಕಾ ಮತ್ತು ಕೆಲವು ಯುರೋಪಿಯನ್ ದೇಶಗಳಿಂದ ಫೀಮೇಲ್ ಬೈಕ್ ರೈಡರ್ಸ್ ಭಾಗವಹಿಸಿದ್ರು. ಅದು ಮೊದಲನೇ ವರ್ಷ ಆಗಿದ್ದರಿಂದ ಹೆಚ್ಚು ಜನರು ಸೇರಿರಲಿಲ್ಲ. ಬಟ್ ಐಡಿಯಾ ಅಂದರೆ ವಿಕ್ಕಿ ಗ್ರೇ ಅವರ ಐಡಿಯಾ ಸ್ಟ್ರಾಂಗ್ ಆಗಿತ್ತು. ಹಾಗಾಗಿ ನಿಧಾನಕ್ಕೆ ಜನರನ್ನು ಸೆಳೀತಾ ಹೋಯಿತು ಅಂತಾರಾಷ್ಟ್ರೀಯ ಮಹಿಳಾ ಸವಾರಿ ದಿನದ ಆಚರಣೆ. ಸೊ ಪ್ರತಿ ವರ್ಷ ಮಹಿಳೆಯ ಬೈಕ್ ರೈಡರ್ಗಳ ಪಾರ್ಟಿಸಿಪೇಷನ್ ಹೆಚ್ಚಾಗ್ತಾ ಹೋಯಿತು. ಬ್ರೆಜಿಲ್, ಇಂಡಿಯಾ, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾದಂಥ ದೇಶಗಳಿಂದ ರೈಡರ್ಸ್ ಭಾಗವಹಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ದಿನದ ಆಚರಣೆ ಹೇಗೆ ಕಂಟಿನ್ಯೂ ಆಯಿತು ಅಂತ ತಿಳ್ಕೊಳ್ಳೋಣ ಸೂರ್ಯಕಾಂತಿ ಸಿನಿಮಾದ ಹಾಡಿನ ನಂತರ. ಕ್ಷಮಿಸಿ ಸ್ನೇಹಿತರೆ, ಸೂರ್ಯಕಾಂತಿ ಗೀತೆ ಟಗರು ಪಲ್ಯ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3.

ಸನ್ಸೆಟ್ ಸುರಭಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರೆ ಎಫ್ಎಂ ರೇಡಿಯೋ ಕನ್ನಡ ಕಾಮನ ಬಿಲ್ಲು 101.3 ಕಂಪನಾಂಕಗಳಲ್ಲಿ ಸಮಯ ಆಗಿದೆ 7:44. ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ ನಾವು ಮಾತಾಡ್ತಾ ಇರೋದು ಇಂಟರ್ನ್ಯಾಷನಲ್ ಫಿಮೇಲ್ ಬೈಕ್ ರೈಡರ್ಸ್ ಡೇ, IFRD. ಈ ದಿನದ ಆಚರಣೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರತಿ ವರ್ಷ ಮೇ ಮೊದಲನೇ ಶನಿವಾರ ಈ ಒಂದು ದಿನದ ಆಚರಣೆ ನಡೆಯುತ್ತೆ. ಇನ್ನು ಈ ಕಾರ್ಯಕ್ರಮ ಹೇಗೆ ಮುಂದೆ ಸಾಕ್ತು ತಿಳಿಸ್ತೀನಿ ಅಂತ ಹೇಳಿದ್ದೆ. ಈ ಇಂಟರ್ನ್ಯಾಷನಲ್ ಫಿಮೇಲ್ ರೈಡರ್ಸ್ ಡೇ ಈ ಒಂದು ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ದೇಶಗಳ ಫಿಮೇಲ್ ಬೈಕ್ ರೈಡರ್ಸ್ನ ಅಟ್ರ್ಯಾಕ್ಟ್ ಮಾಡ್ತು. ಸೊ ಅವರೆಲ್ಲರ ಪಾರ್ಟಿಸಿಪೇಷನ್ ಸಹ ಹೆಚ್ಚಾಯಿತು. ಆದರೆ ವಿಕ್ಕಿ ಗ್ರೇ ಅವರು ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ಮತ್ತಷ್ಟು ಈ ಇವೆಂಟ್ನ ಪ್ರಮೋಟ್ ಮಾಡ್ತಾ ಬಂದರು. ಹಾಗಾಗಿ ಇನ್ನೊಂದಷ್ಟು ದೇಶಗಳನ್ನ ಅಂದರೆ ಕಮ್ಯುನಿಟೀಸ್ನ ಅವರು ಈ ಕಾರ್ಯಕ್ರಮದ ಮೂಲಕ ರೀಚ್ ಆಗುವುದಕ್ಕೆ ಸಾಧ್ಯ ಆಯಿತು. ಹಾಗೆ ಇನ್ನೊಂದು ಮೆಸೇಜ್ನ ವಿಕ್ಕಿ ಗ್ರೇ ಅವರು ಪಾಸ್ ಮಾಡಿದ್ರು. ಅದೇನೆಂದರೆ ಪ್ರತಿ ವರ್ಷ ಮಹಿಳೆಯರು ಬೇರೆ ಬೇರೆ ಕಾರಣಗಳಿಗೆ ರೈಡ್ ಮಾಡ್ತಾರೆ ಅಲ್ವಾ, ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಇರುತ್ತೆ. ಸೊ ಆ ಎಲ್ಲ ರೀಸನ್ಗಳು ಸಹ ಮ್ಯಾಟರ್ ಆಗುತ್ತೆ ಅಂತ ಅವ್ರು ತಿಳಿಸಿದ್ರು. ಹಾಗೆ ಈ ಇವೆಂಟ್ ಗ್ರೋತ್ ಆದ ನಂತರ ರೈಡ್ಗಿಂತ ದೊಡ್ಡ ಒಂದು ವಿಷಯವನ್ನು ತಿಳಿಸ್ತು. ಇಂತಹ ರೈಡ್ನ ಮೂಲಕ ಈ ಇವೆಂಟ್ ಮಹಿಳೆಯರನ್ನ ಗುರುತಿಸೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಯಿತು. ಸೊ ಇದು ಬರೀ ಬೈಕ್ ಚಾಲನೆಯ ಬೈಕ್ ಸವಾರಿಯ ಬಗ್ಗೆ ಮಾತ್ರ ಅಲ್ಲದೆ ಮಹಿಳೆಯರನ್ನ ಗುರುತಿಸೋದಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಈ ಒಂದು ಕಾರ್ಯಕ್ರಮದ ಮೂಲಕ. ಹಾಗೆ ಪ್ರತಿ ವರ್ಷ ಈ ಆಚರಣೆ ನಡೆಯುತ್ತೆ. ಹಾಗೆ ಒಂದೊಂದು ವರ್ಷ ಕೂಡ ಒಂದೊಂದು ಥೀಮ್ ಇರುತ್ತೆ. ಹಾಗೆ 2026 ಇಂಟರ್ನ್ಯಾಷನಲ್ ಫಿಮೇಲ್ ರೈಡರ್ಸ್ ಡೇ IFRD ಅಂತಾರಾಷ್ಟ್ರೀಯ ಮಹಿಳಾ ಸವಾರಿ ದಿನದ ಒಂದು ಥೀಮ್ ಏನು ಅಂತ ಅಂದರೆ ವಿಮೆನ್ ಆಕ್ಸಿಲರೇಟ್ 20 ಇಯರ್ಸ್ ಸ್ಟ್ರಾಂಗ್ ಅಂತ. ಇದು ಈ ವರ್ಷದ ಥೀಮ್ ಆಗಿದೆ. ಇನ್ನು ಈ ಒಂದು ಕಾರ್ಯಕ್ರಮದ ಪರ್ಪಸ್ ಏನು, ಸೆಲೆಬ್ರೇಷನ್ ಹೇಗೆ ನಡೆಯುತ್ತೆ ಎಲ್ಲವನ್ನ ಕೂಡ ತಿಳ್ಕೊಳ್ಳೋಣ. ನೀವು ಕೂಡ ಮಹಿಳಾ ಬೈಕ್ ರೈಡರ್ ಆಗಿದ್ರೆ ಬೇರೆ ಬೇರೆ ಊರುಗಳಿಗೆ ನೀವು ಬೈಕ್ನಲ್ಲಿ ಸುತ್ತಿದ್ರೆ, ಸುತ್ತಿ ಬಂದಿದ್ರೆ, ಪ್ರವಾಸವನ್ನು ಮಾಡಿದರೆ, ಆ ಒಂದು ಪ್ರವಾಸದ ಅನುಭವವನ್ನು ನಿಮ್ಮ ಬೈಕ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480910013, 9480910013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಲವ್ ಬರ್ಡ್ಸ್ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿ.

ಆಕ್ಚುಲಿ ಏನ್ ಗೊತ್ತಾ, ಬಿಟ್ಟದ ಮೇಲೆ ನಮ್ದೇ ಒಂದ್ ಮನೆ ಮಾಡಿ ಸೆಟ್ಲ್ ಆಗ್ಬಿಡ್ಬೇಕು ಅಂತ ತುಂಬಾ ಆಸೆ. ಹಂಗೆ ನಾವಿಬ್ರು ಓಡಾಡಕ್ಕೆ ಒಂದ್ ಪುಟ್ಟ ಕ್ಯೂಟ್ ಕಾರ್ ತಗೋಬೇಕು.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಟರ್ನ್ಯಾಷನಲ್ ಫಿಮೇಲ್ ರೈಡರ್ಸ್ ಡೇ IFRD ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಈ ಒಂದು ದಿನದ ಆಚರಣೆಯನ್ನು ಆರಂಭ ಮಾಡಿದ್ದು ವಿಕ್ಕಿ ಗ್ರೇ ಅವರು 2007, ಅದು ಮೇ ಮೊದಲ ಶನಿವಾರದಲ್ಲಿ ಇವರು ಪ್ರಾರಂಭ ಮಾಡಿದ್ರು. ಅದಾದ ನಂತರ ಪ್ರತಿ ವರ್ಷ ಕೂಡ ಮಹಿಳೆಯರು, ಅಂದರೆ ಮಹಿಳಾ ಬೈಕ್ ರೈಡರ್ಗಳು ಹೆಚ್ಚಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾ ಈ ಒಂದು ಇವೆಂಟ್ ತುಂಬ ದೊಡ್ಡದಾಗ್ತಾ ಹೋಯಿತು. ಹಾಗೆಯೇ ಈ ವರ್ಷದ ಥೀಮ್ ಕೂಡ ತಿಳ್ಕೊಂಡಿದ್ದಾಯಿತು. ಈ ಒಂದು ದಿನದ ಥೀಮ್ ಏನು ಅಂತ ಗೊತ್ತಾಯ್ತಲ್ವಾ? ವಿಮೆನ್ ಆಕ್ಸಿಲರೇಟ್ 20 ಇಯರ್ಸ್ ಸ್ಟ್ರಾಂಗ್ ಅನ್ನೋದು ಈ ವರ್ಷದ ಒಂದು ಧ್ಯೇಯೋದ ದೇಶ ಆಗಿದೆ. ಹಾಗೆ ಈ ಒಂದು ಆಚರಣೆ, ದಿನದ ಆಚರಣೆ ಪ್ರಾರಂಭ ಮಾಡೋದಕ್ಕೆ ಏನು ಕಾರಣ ಅಂದರೆ, ಮೋಟರ್ ಸ್ಪೋರ್ಟ್ಸ್ ಅಥವಾ ಮೋಟರ್ ಸೈಕ್ಲಿಂಗ್, ಇದು ಪುರುಷರಿಗೆ ಮಾತ್ರ ಇರುವಂಥ ಒಂದು ಸ್ಪೋರ್ಟ್ ಅನ್ನೋ ಒಂದು ಸ್ಟಿಯೋಟೈಪ್ನ ಬ್ರೇಕ್ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರು ವಿಕ್ಕಿ ಗ್ರೇ ಅವರು. ಹಾಗೆ ಮಹಿಳೆಯರನ್ನು ಮೋಟರ್ ಸ್ಪೋರ್ಟ್ಸ್ನಲ್ಲಿ ಪ್ರಮೋಟ್ ಮಾಡೋದು, ಹಾಗೆ ಅವರನ್ನು ಹೈಲೈಟ್ ಮಾಡೋದು ಕೂಡ ಈ ಒಂದು ದಿನದ ಮುಖ್ಯ ಉದ್ದೇಶ ಆಗಿದೆ. ಈಗಾಗಲೇ ಈ ಇವೆಂಟ್ ಸುಮಾರು 120 ದೇಶಗಳಿಗೆ ರೀಚ್ ಆಗಿದೆ. ಈ ದಿನ ಸಾಕಷ್ಟು ನಗರಗಳಲ್ಲಿ ರೈಡ್ ಆರ್ಗನೈಸ್ ಮಾಡ್ತಾರೆ. ಕೆಲವು ಲೋಕಲ್ ಗ್ರೂಪ್ಗಳು ಸಹ ಇದರ ಒಂದು ಪಾರ್ಟ್ ಆಗಿದೆ, ಸೆಲೆಬ್ರೇಷನ್ನ ಪಾರ್ಟ್ ಆಗಿರುತ್ತೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಈ ಒಂದು ದಿನದ ಆಚರಣೆಯ ಪ್ರಮೋಷನ್ ಸಹ ನಡೆಯುತ್ತೆ. ಮತ್ತಷ್ಟು ಈ ದಿನದ ಕುರಿತು ಮಾತಾಡ್ತಾ ಸಾಗೋಣ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಈಗ ಹೊಂದಿಸಿ ಬರೀರಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ FM Rainbow ಕನ್ನಡ ಕಾಮನಬಿಲ್ಲು.

ನೀವು ಕೇಳ್ತಾ ಇದ್ದೀರಾ ಸನ್ಸೆಟ್ ಸುರಭಿ. ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ ಮೇ ಮೊದಲನೇ ವಾರದ ಮೊದಲನೇ ಶನಿವಾರದ ಆಚರಣೆ, ಇಂಟರ್ನ್ಯಾಷನಲ್ ಫಿಮೇಲ್ ರೈಡ್ ಡೇ IFRD, ಅಂತಾರಾಷ್ಟ್ರೀಯ ಮಹಿಳಾ ಸವಾರಿ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಆಚರಣೆಯನ್ನು ಆರಂಭ ಮಾಡಿದ್ದು ವಿಕ್ಕಿ ಗ್ರೇ ಅವರು. ಅಂದರೆ ಮಹಿಳೆಯರು ಬೈಕ್ ಅನ್ನು ಅವರು ತುಂಬ ಎಂಥೂಸಿಯಾಸ್ಮಿಂದ ತುಂಬ ಖುಷಿಯಾಗಿ ಓಡಿಸೋ ರೀತಿ ಆಗಬೇಕು, ಪ್ರಪಂಚದಾದ್ಯಂತ ಮಹಿಳೆಯರು ಬೈಕ್ ರೈಡಿಂಗ್ನ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಈ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿದರು ವಿಕ್ಕಿ ಗ್ರೇ ಅವರು. ಹಾಗಾಗಿ ಈ ಕಾರ್ಯಕ್ರಮ ಒಂದು ಗ್ಲೋಬಲಿ ಸಿಂಕ್ರನೈಸ್ಡ್ ರೈಡ್ ಡೇ ಅಂತ ಆಗಿದೆ. ಹಾಗಾಗಿ ಈ ದಿನ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ ಎಲ್ಲ ದೇಶಗಳಲ್ಲೂ ಸಹ. ಮೇ ಮೊದಲನೇ ಶನಿವಾರ ಈ ಆಚರಣೆ ನಡೆಯುತ್ತೆ. ಇದೊಂದು ಮೂಮೆಂಟ್ ಅಂತ ಕೂಡ ಹೇಳಬಹುದು. ಜಸ್ಟ್ ರೈಡ್ ಅನ್ನೋದು ಇದರ ಒಂದು ಘೋಷವಾಕ್ಯ. ಅಂದರೆ ಯಾರೇ ಆಗಲಿ ಸ್ವಲ್ಪ ಮೋಟರ್ ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರಬೇಕು ಅಂದರೆ ಎಲ್ಲರೂ ಕೂಡ ಅಂದ್ಕೊಳ್ಳೋದು ಪುರುಷರು ಮಾತ್ರ ಈ ಒಂದು ಕ್ರೀಡೆ ಅಥವಾ ಈ ಒಂದು ಸ್ಪೋರ್ಟ್ಸ್ನಲ್ಲಿ ಇರ್ತಾರೆ ಅಥವಾ ಅವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು ಅಂತೆಲ್ಲ. ಆದರೆ ಆ ಸ್ಟೀರಿಯೋಟೈಪ್ ಇರುತ್ತಲ್ಲ, ಇವ್ರು ಮಾತ್ರ ಮಾಡಬೇಕು, ಲೇಡೀಸ್ ಹಾಗೆ ಇರಬೇಕು, ವಿಮೆನ್ ಮಾಡಬಾರ್ದು, ಹಾಗೆ ಹೀಗೆ, ಆ ಥರ ಸ್ಟೀರಿಯೋಟೈಪ್ನೆಲ್ಲ ಬ್ರೇಕ್ ಮಾಡೋದಕ್ಕೆ ಅಂತಲೇ ಈ ಮೂಮೆಂಟ್ನ ಆರಂಭ ಮಾಡಿದ್ದು. ಹಾಗಾಗಿ ಮಹಿಳೆಯರು ಈಗ ಏನು ಫಿಮೇಲ್ ರೈಡರ್ಸ್ ಡೇ ಅನ್ನು ಆಚರಣೆ ಮಾಡ್ತಾ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಈ ರೀತಿಯ ಮಹಿಳಾ ಬೈಕ್ ರೈಡರ್ಗಳಿದ್ದಾರೆ ಎಲ್ಲರೂ ಕೂಡ ಒಂದೇ ಕಡೆ ಸೇರಿ ಈ ಒಂದು ಆಚರಣೆಯನ್ನು ಮಾಡ್ತಾರೆ. ಹಾಗೇ ಕೆಲವರು ಹಾಬಿಯಾಗಿ ಆರಂಭ ಮಾಡಿರ್ತಾರೆ ಬೈಕ್ ರೈಡಿಂಗ್ ಅನ್ನೋದು, ಅದು ನಂತರ ಒಂದಷ್ಟು ಅವರ ರೀತಿಯೇ ಯೋಚನೆ ಮಾಡುವಂಥ ಸ್ನೇಹಿತರು ಅವ್ರ ಜೊತೆಗೆ ಸೇರಿದಾಗ ಆ ಹಾಬಿ ಸ್ಪ್ರೆಡ್ ಆಗ್ತಾ ಆಗ್ತಾ ಹೌದು ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ ಬೈಕ್ ರೈಡಿಂಗ್, ನಾನು ಯಾಕೆ ಮಾಡಬಾರ್ದು ಹಾಗೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅದು ಸ್ಪ್ರೆಡ್ ಆಗ್ತಾ ಎಲ್ಲರೂ ಕೂಡ ಬೈಕ್ ರೈಡಿಂಗ್ನ ಇಂಟ್ರೆಸ್ಟ್ನ ತೋರಿಸ್ತಾ ಇದ್ದಾರೆ. ಹಾಗಾಗಿ ಈ ಆಚರಣೆಗೆ ಈಗ ತುಂಬ ದೊಡ್ಡ ಮಟ್ಟದ ಒಂದು ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ ಅಂತಲೇ ಹೇಳಬಹುದು. ಹಾಬಿಯಾಗಿ ಸ್ಟಾರ್ಟ್ ಆಗಿದ್ದು, ನಂತರ ಅದೇ ಅಭ್ಯಾಸ ಆಗಿ ಯಾವುದೇ ಒಂದು ಊರಿಗೆ ಹೋಗಬೇಕಂದ್ರೂ ಕೂಡ ಬೈಕಲ್ಲೇ ಹೋಗಿ ಬರೋಣ, ಸ್ನೇಹಿತರೆಲ್ಲರೂ ಕೂಡ ಸೇರಿ ಅಂತ ಮನ್ಸು ಮಾಡ್ತಾ ಇದ್ದಾರೆ ಮಹಿಳೆಯರು. ಹಾಗಾಗಿ ಈ ಆಚರಣೆ ವಿಶ್ವದಾದ್ಯಂತ ಒಂದೊಂದು ರೀತಿಯಲ್ಲಿ ನಡೀತಾ ಬಂದಿದೆ. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಎಲ್ಲಾದರೂ ಟ್ರಿಪ್ಗೆ ಹೋಗೋಣ ಅಂತ ಬೈಕ್ ರೈಡಿಂಗ್ನ ಈ ದಿನದ ಆಚರಣೆಯಲ್ಲಿ ಇವರು ಇದನ್ನು ಮುಖ್ಯವಾದ ಪಾತ್ರವನ್ನು ಪ್ಲೇ ಮಾಡುವಂತಹ ಬೈಕ್ ರೈಡಿಂಗ್ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಫಿಮೇಲ್ ರೈಡ್ ಡೇ ಬಗ್ಗೆ ಮಾತು ಸಾಗಿತ್ತು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಈಗ ಸೈಕಲ್ ಸವಾರಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ನಾವು ಮಾತಾಡಿದಂಥ ವಿಷಯ ಇಂಟರ್ನ್ಯಾಷನಲ್ ಫಿಮೇಲ್ ರೈಡರ್ಸ್ ಡೇ. ಕಾರ್ಯಕ್ರಮದ ವಿಷಯ ಹಾಗೂ ಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸನ್ಸೆಟ್ ಸುರಭಿಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಸಮಯ 7:34:23 ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ, ಸ್ಥಿತಿಸ್ಥಾಪಕತ್ವ ನಿರ್ಮಾಣ ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಜೆಪಿ ನಡ್ಡಾ. ಪ್ರಸಕ್ತ ತಿಂಗಳಲ್ಲಿ ಬಿಸಿ ಗಾಳಿಯಿಂದ ಜನರು ಆತಂಕ ಪಡುವ ಅಗತ್ಯವಿಲ್ಲ, ಎಚ್ಚರ ವಹಿಸುವುದು ಮುಖ್ಯ, ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್. ಪ್ರಸಾರ ಭಾರತಿ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ನೇಮಕ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2026ಕ್ಕೆ ಬಿಸಿಸಿಐನಿಂದ ಭಾರತೀಯ ತಂಡ ಪ್ರಕಟ. ವಾರ್ತೆಗಳ ವಿವರ: ಗುಜರಾತ್ನ ಸೂರತ್ನಲ್ಲಿ ಇಂದು ಸಂಪನ್ನಗೊಂಡ ವೈಬ್ರಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 353,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ ದಾಖಲೆಯ 2,792 ಒಡಂಬಡಿಕೆಗಳಿಗೆ ಸಹಿ ಹಾಕಲಾಗಿದೆ. ಸಮಾರೋಪ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ

0: ಕೇಂದ್ರ ಸಚಿವ ಜೆಪಿ ನಡ್ಡಾ, ಭಾರತ ಜಾಗತಿಕ ಪೂರೈಕೆ ಸರಪಳಿ ಅಡಚಣೆಗಳನ್ನು ಅವಕಾಶಗಳಾಗಿ ಪರಿವರ್ತಿಸಬೇಕಾಗಿದೆ ಮತ್ತು ಸ್ವಾವಲಂಬಿ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಬೇಕು. ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುವುದು ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ದೇಶದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಪ್ರತಿಪಾದಿಸಿದರು. ವೈಬ್ರಂಟ್ ಗುಜರಾತ್ನಂತಹ ಪ್ರಾದೇಶಿಕ ಶೃಂಗಸಭೆಗಳು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಸಚಿವರು ಹೇಳಿದರು. ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ ಸಾಂಘ್ವಿ ಮಾತನಾಡಿ, ಶೃಂಗಸಭೆಯಲ್ಲಿ ಸಹಿ ಹಾಕಲಾದ ಒಪ್ಪಂದಗಳು ಮುಂದಿನ 3 ವರ್ಷಗಳಲ್ಲಿ 282,000 ಹೆಚ್ಚು ಯುವಕರಿಗೆ ನೇರ ಉದ್ಯೋಗವನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಪ್ರಸಕ್ತ ಮೇ ತಿಂಗಳಲ್ಲಿ ಎದುರಾಗಬಹುದಾದ ಬಿಸಿಗಾಳಿ ವಾತಾವರಣದ ಬಗ್ಗೆ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೇಂದ್ರ ಭೂವಿಜ್ಞಾನಗಳ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ಇಂದು ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನ ಮತ್ತು ಬಿಸಿಗಾಳಿ ವಾತಾವರಣ ಇರಬಹುದಾದರೂ ದೇಶಾದ್ಯಂತ ಇವು ಏಕರೂಪವಾಗಿರುವುದಿಲ್ಲ. ಸಮಯೋಚಿತ ಸಿದ್ದತೆ ಮತ್ತು ಭಾರತೀಯ ಹವಾಮಾನ ಇಲಾಖೆ ಹೊರಡಿಸಿದ ಸಲಹೆ ಸೂಚನೆಗಳನ್ನು ಅನುಸರಿಸುವ ಮೂಲಕ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾಗಿದೆ ಎಂದು ತಿಳಿಸಿದರು. ಮೇ 2ನೇ ಮತ್ತು 4ನೇ ವಾರಗಳಲ್ಲಿ ತುಲನಾತ್ಮಕವಾಗಿ ಹೆಚ್ಚಿನ ತಾಪಮಾನವನ್ನು ನಿರೀಕ್ಷಿಸಲಾಗಿದೆ. ಇದು ವಾಯುವ್ಯ, ಮಧ್ಯ ಮತ್ತು ಪಶ್ಚಿಮ ಭಾರತದ ಕೆಲವು ಭಾಗಗಳಲ್ಲಿ ಹಾಗೂ ಪೂರ್ವ ಕರಾವಳಿಯಲ್ಲಿ ಬಿಸಿಗಾಳಿಯ ವಾತಾವರಣವಿರುವ ಸಾಧ್ಯತೆ ಇದೆ. ಆದರೂ ಮೊದಲ ಮತ್ತು 3ನೇ ವಾರದಲ್ಲಿ ದೇಶದ ಹೆಚ್ಚಿನ ಭಾಗಗಳಲ್ಲಿ ಮಳೆ ಮತ್ತು ಗುಡುಗು ಸಹಿತ ಮಳೆಯಿಂದಾಗಿ ಸಾಮಾನ್ಯಕ್ಕಿಂತ ಕಡಿಮೆ ತಾಪಮಾನವಿರುವ ಸಾಧ್ಯತೆ ಇದೆ. ಕರಾವಳಿ ಮತ್ತು ನಗರ ಪ್ರದೇಶಗಳಲ್ಲಿ ತೀವ್ರ ಶೆಖೆಯಿಂದ ರಾತ್ರಿ ವೇಳೆ ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದಾರೆ. ಶೆಖೆ ಸಂಬಂಧಿತ ಸವಾಲುಗಳನ್ನು ನಿಭಾಯಿಸಲು ಸರ್ಕಾರ ಸಂಪೂರ್ಣ ಸಜ್ಜಾಗಿದೆ. ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಇದಕ್ಕೆ ಸಮನ್ವಯ ಕಾರ್ಯಗಳು ಅಗತ್ಯವಾಗಿವೆ. ಜನರು ದೇಹವನ್ನು ನಿರ್ಜಲೀಕರಣವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಹಾಗೂ ಹಗಲಿನ ವೇಳೆ ಹೆಚ್ಚು ಹೊತ್ತು ಹೊರಗೆ ಕಳೆಯಬಾರದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಬುದ್ಧ ಪೂರ್ಣಿಮೆಯ ಸಂದರ್ಭದಲ್ಲಿ ನಿನ್ನೆ ಲೇಹ್ನಲ್ಲಿ ತಥಾಗತ ಪವಿತ್ರ ಅವಶೇಷಗಳ ಪ್ರದರ್ಶನ ಉದ್ಘಾಟನೆಗೊಂಡಿರುವುದು ತುಂಬಾ ಸಂತಸದ ವಿಷಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಪವಿತ್ರ ಅವಶೇಷಗಳು ಕಪಿಲ ವಸ್ತುವಿನ ಪಿಪ್ರಾವಾ ಸ್ತೂಪಕ್ಕೆ ಸಂಬಂಧಿಸಿವೆ ಮತ್ತು 19ನೇ ಶತಮಾನದ ಕೊನೆಯ ವರ್ಷಗಳಲ್ಲಿ ಉತ್ಖನನ ಮಾಡಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಹೇಳಿದ್ದಾರೆ. ಪವಿತ್ರ ಅವಶೇಷಗಳು ಭಗವಾನ್ ಬುದ್ಧರ ಬೋಧನೆಗಳನ್ನು ಸಾಕಾರಗೊಳಿಸುತ್ತವೆ. ಪ್ರದರ್ಶನವು ಲಡಾಖ್ ನಲ್ಲಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಪ್ರದರ್ಶನ ಇದೇ 14ರವರೆಗೆ ನಡೆಯಲಿದೆ. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಇಂದಿನಿಂದ 4 ದಿನಗಳ ಮ್ಯಾನ್ಮಾರ್ ಭೇಟಿ ಆರಂಭಿಸಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅಡ್ಮಿರಲ್ ತ್ರಿಪಾಠಿ ಅವರು ಮ್ಯಾನ್ಮಾರ್ನ ಕಮಾಂಡರ್ ಇನ್ ಚೀಫ್ ಜೈರಲ್ ಎ ವಿನ್ ಉ, ಮ್ಯಾನ್ಮಾರ್ ರಕ್ಷಣಾ ಸಚಿವ ಜನರಲ್ ಯು ಹುನ್ ಆಂಗ್ ಮತ್ತು ಮ್ಯಾನ್ಮಾರ್ ಸಶಸ್ತ್ರ ಪಡೆಗಳ ಇತರ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸದ್ಯ ಪ್ರಗತಿಯಲ್ಲಿರುವ ದ್ವಿಪಕ್ಷೀಯ ಸಾಗರ ಸಹಕಾರ, ಎರಡೂ ದೇಶಗಳ ನೌಕಾಪಡೆಗಳ ನಡುವಿನ ಸಹಭಾಗಿತ್ವ ಹೆಚ್ಚಳ ಕುರಿತಂತೆ ಮಾತುಕತೆಗಳ ವೇಳೆ ಪರಿಶೀಲಿಸಲಾಗುವುದು. ಈ ಭೇಟಿಯು ಪರಸ್ಪರ ಗೌರವ, ವಿಶ್ವಾಸ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲ ಭದ್ರತೆ ಮತ್ತು ಸ್ಥಿರತೆಗಾಗಿ ಉಭಯ ದೇಶಗಳ ಬದ್ದತೆಯ ಮೇಲೆ ಆಧಾರಿತವಾದ ದೀರ್ಘಕಾಲೀನ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಚಂಚಲ್ ಕುಮಾರ್ ಅವರು ಪಾಟ್ನಾದಲ್ಲಿ ಇಂದು ಬಿಹಾರ್ ಮತ್ತು ಜಾರ್ಖಂಡ್ನ ವಿವಿಧ ಮಾಧ್ಯಮ ಘಟಕಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಕೇಂದ್ರ ವಾರ್ತಾ ಬ್ಯೂರೋ, ಕೇಂದ್ರ ಸಂವಹನ ಬ್ಯೂರೋ, ಆಕಾಶವಾಣಿ ಮತ್ತು ದೂರದರ್ಶನದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಂಚಲ್ ಕುಮಾರ್, ಎಲ್ಲಾ ಮಾಧ್ಯಮ ಘಟಕಗಳು ಉತ್ತಮ ಸಮನ್ವಯದಿಂದ ಕೆಲಸ ಮಾಡಬೇಕು. ಎಲ್ಲಾ ಮಾಧ್ಯಮ ಘಟಕಗಳು ಡಿಜಿಟಲ್ ಮಾಧ್ಯಮ ತಂತ್ರಜ್ಞಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಳ್ಳುವುದರ ಮೂಲಕ ತಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಆಕಾಶವಾಣಿಯಿಂದ ವಾರ್ತೆಗಳನ್ನು ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

0: ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ಪ್ರಸಾರ ಭಾರತಿಯ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ಅವರನ್ನು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ನೇಮಿಸಿದೆ. ಪ್ರಸೂನ್ ಜೋಶಿ ಅವರು ಚಲನಚಿತ್ರ ಸಾಹಿತ್ಯ, ಕಥೆ ಹೇಳುವಿಕೆ, ಜಾಹೀರಾತು ಅಭಿಯಾನಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪ್ರಸೂನ್ ಜೋಶಿ ಅವರ ನೇಮಕವನ್ನು ಸ್ವಾಗತಿಸಿದ್ದು, ಜೋಶಿ ಅವರು ಜಾಹೀರಾತು, ಸಾಹಿತ್ಯ, ಕಲೆ ಮತ್ತು ಸಿನಿಮಾ ವಲಯದಲ್ಲಿ ತಮ್ಮ ಸೃಜನಶೀಲತೆ ತೋರಿದ್ದಾರೆ. ಅವರ ನುಡಿಗಳು ಮಣ್ಣಿನ ಸೊಗಡು ಹೊರಹೊಮ್ಮುತ್ತವೆ ಮತ್ತು ಅವರ ದೃಷ್ಟಿಕೋನ ದೇಶದ ಸಂಸ್ಕೃತಿಯ ಸಾರವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಸೂನ್ ಜೋಶಿ ಅವರ ನೇತೃತ್ವದಲ್ಲಿ ಪ್ರಸಾರ ಭಾರತಿ ಹೊಸ ಚೈತನ್ಯ, ಗಾಢವಾದ ಉದ್ದೇಶ ಮತ್ತು ಹೊಸ ಸೃಜನಶೀಲ ಧ್ವನಿಯನ್ನು ಅಳವಡಿಸಿಕೊಳ್ಳಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜೋಶಿ ಅವರು ಈ ಹಿಂದೆ ಮುಂಬೈನ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಸಿಬಿಎಫ್ಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇದೇ 4-8 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಆಶ್ರಯದಲ್ಲಿ ನಡೆಯಲಿರುವ 2ನೇ ಅಂತಾರಾಷ್ಟೀಯ ವಲಸೆ ಪರಿಶೀಲನಾ ವೇದಿಕೆ ಐಎಂಆರ್ಎಫ್ ಸಭೆಗೆ ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ವಹಿಸಲಿದ್ದಾರೆ. ಐಎಂಆರ್ಎಫ್ನ ಪೂರ್ಣಾವಧಿಶೇಷದಲ್ಲಿ ಸಚಿವರು ಭಾರತದ ಹೇಳಿಕೆಯನ್ನು ಓದಲಿದ್ದಾರೆ. ವಲಸೆ ಮತ್ತು ಸುಸ್ಥಿರ ಅಭಿವೃದ್ದಿ ಗುರಿಗಳ ಮೇಲೆ ಜಾಗತಿಕ ಪರಿಣಾಮ ಕುರಿತು ಚರ್ಚಿಸಲು ಐಎಂಆರ್ಎಫ್ ಅಂತರ ಸರ್ಕಾರಿ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಭೆಯು ನೀತಿ ಚರ್ಚೆ ಮತ್ತು ಪೂರ್ಣಾಧಿವೇಶನ ಒಳಗೊಂಡಿರುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 2022 ನಡೆದ ಮೊದಲ ಐಎಂಆರ್ಎಫ್ ಸಭೆಯ ಮುಂದುವರಿದ ಭಾಗವಾಗಿ 2ನೇ ಸಭೆಯನ್ನು ಆಯೋಜಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಮುಂದುವರಿದಿದೆ. ದಕ್ಷಿಣ ಲೆಬನಾನ್ನಲ್ಲಿ ಕದನ ವಿರಾಮಕ್ಕೆ ಪ್ರಾಮುಖ್ಯತೆ ಇಲ್ಲವಾಗಿದ್ದು ಅಮೆರಿಕ ಮತ್ತು ಇರಾನ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಸಹ ಒತ್ತಡದಲ್ಲಿವೆ. ಇದರಿಂದ ಈ ಪ್ರದೇಶದಲ್ಲಿ ಅನಿಶ್ಚಿತತೆ ಹೆಚ್ಚಾಗಿದೆ. ನಬಾತಿ ಜಿಲ್ಲೆಯಲ್ಲಿ ಇಸ್ರೇಲ್ ಅನೇಕ ದಾಳಿಗಳನ್ನು ನಡೆಸಿದೆ ಎಂದು ಲೆಬನಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇವುಗಳಲ್ಲಿ ಖರ್ ದಜ್ಜಲ್ ಬಳಿ ವಾಹನಗಳನ್ನು ಗುರಿಯಾಗಿರಿಸಿಕೊಂಡು ಡ್ರೋನ್ ದಾಳಿಗಳು ಮತ್ತು ಖರ್ ದಜ್ಜಲ್ ಮತ್ತು ಅಡ್ಜಿತ್ ಅನ್ನು ಸಂಪರ್ಕಿಸುವ ರಸ್ತೆಗಳು ಸೇರಿವೆ. ಇತ್ತೀಚಿನ ದಿನಗಳಲ್ಲಿ ರಕ್ಷಣಾ ಕಾರ್ಯಕರ್ತರು ಸೇರಿದಂತೆ ನಾಗರಿಕರ ಸಾವು ನೋವುಗಳು ಸಹ ವರದಿಯಾಗಿವೆ. ಸ್ವಯಂ ಘೋಷಿತ ಬಫರ್ ವಲಯವನ್ನು ಮೀರಿ ಕಾರ್ಯನಿರ್ವಹಿಸುತ್ತಿರುವ ಹೆಜ್ಬೊಲ್ಲಾದ ನೆಲೆಗಳನ್ನು ತಟಸ್ಥಗೊಳಿಸುವ ಗುರಿಯನ್ನು ಈ ದಾಳಿಗಳು ಹೊಂದಿವೆ ಎಂದು ಇಸ್ರೇಲ್ ಸಮರ್ಥಿಸಿಕೊಂಡಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಹೆಜ್ಬುಲ್ಲಾ ಸೀಮಿತ ರಾಕೆಟ್ ಮತ್ತು ಡ್ರೋನ್ ಗುಂಡಿನ ದಾಳಿ ನಡೆಸಿದೆ. ಗಡಿಯನ್ನು ಸ್ಥಿರಗೊಳಿಸಲು ಮತ್ತು ವಿಶಾಲ ಭದ್ರತಾ ಮಾತುಕತೆಗಳನ್ನು ಸಕ್ರಿಯಗೊಳಿಸಲು ಉದ್ದೇಶಿಸಿರುವ ಅಮೆರಿಕ ಮಧ್ಯಸ್ಥಿಕೆಯ ಕದನ ವಿರಾಮವನ್ನು ಉಲ್ಲಂಘಿಸಲಾಗಿದೆ ಎಂದು ಇಸ್ರೇಲ್ ಮತ್ತು ಲೆಬನಾನ್ ಪರಸ್ಪರ ಆರೋಪಿಸಿವೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಇಂದು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ 2026 ಭಾರತೀಯ ತಂಡವನ್ನು ಪ್ರಕಟಿಸಿದೆ. ಹರ್ಮನ್ಪ್ರೀತ್ ಕೌರ್ ತಂಡವನ್ನು ಮುನ್ನಡೆಸಲಿದ್ದು ಸ್ಮೃತಿ ಮಂದಾನ ಉಪನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಜೂನ್ 12 ಆರಂಭವಾಗುವ ಈ ಪಂದ್ಯಾವಳಿಯನ್ನು ಇಂಗ್ಲೆಂಡ್ ಆಯೋಜಿಸಲಿದ್ದು ಜುಲೈ 5 ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಭಾರತದ 15 ವನಿತೆಯರ ತಂಡದಲ್ಲಿ ಶಫಾಲಿ ವರ್ಮಾ, ಜೆಮಿಯಾ ರೋಡ್ರಿಗಸ್, ಭಾರತಿ ಫುಲ್ಮಾಲಿ ಮತ್ತು ರಿಚಾ ಘೋಷ್ ಸೇರಿದಂತೆ ಉತ್ತಮ ಬ್ಯಾಟಿಂಗ್ ಪಟುಗಳಿದ್ದಾರೆ. ಜೂನ್ 14 ಎಡ್ಜಬಾಸ್ಟನ್ನಲ್ಲಿ ಪಾಕಿಸ್ತಾನ ವಿರುದ್ದ ಭಾರತ ತಂಡ ತಮ್ಮ ಅಭಿಯಾನ ಆರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ, ಸ್ಥಿತಿಸ್ಥಾಪಕತ್ವ ನಿರ್ಮಾಣ ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಜೆಪಿ ನಡ್ಡಾ. ಪ್ರಸಕ್ತ ತಿಂಗಳಲ್ಲಿ ಬಿಸಿಗಾಳಿಯಿಂದ ಜನರು ಆತಂಕ ಪಡುವ ಅಗತ್ಯವಿಲ್ಲ, ಎಚ್ಚರ ವಹಿಸುವುದು ಮುಖ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಪ್ರಸಾರ ಭಾರತಿ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ನೇಮಕ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2026 ಬಿಸಿಸಿಐನಿಂದ ಭಾರತೀಯ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ನೀವು ಚೂನ್ ಮಾಡಿದ್ರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 7:46.5. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು 101.3. ಒಲವಿನ ಆಲಾಪ, ಪ್ರೀತಿಯ ಮಾತುಗಳು, ಪ್ರೀತಿಯ ಹಾಡುಗಳು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರಾ.

ಕವಿ ಕೆಎಸ್ ನರಸಿಂಹಸ್ವಾಮಿಯವರು ಹೇಳ್ತಾರೆ, ನಿನ್ನ ಪ್ರೀತಿಗೆ ಅದರ ರೀತಿಗೆ ನೀಡಬಲ್ಲೆನೆ ಕಾಣಿಕೆ, ಕಾಲವಳಿಸದ ನೆಲದ ಚೆಲುವಿಗೆ ನಿನ್ನ ಪ್ರೀತಿಯೇ ಹೋಲಿಕೆ ಅಂತ. ಪ್ರೀತಿಗೆ ಹೋಲಿಕೆನೇ ಇಲ್ಲ, ನಮ್ಮ ನಮ್ಮ ಪ್ರೀತಿ ನಮಗೆ ಯಾವಾಗಲೂ ಅಜರಾಮರವಾಗಿರುತ್ತೆ, ಮರೆಯದಾಗಿರುತ್ತೆ. ಇಂತಹ ಪ್ರೀತಿ ಮಾತುಗಳಿಗಾಗಿ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.

ಎಲ್ಲರೂ ಅವರವರ ಉಸಿರು ತನಕ ಎದೆ ಬಡಿತದಲ್ಲಿ ಅವರವರ ಎದೆಯಲ್ಲಿ ಎದೆ ಬಡಿತದಲ್ಲಿ ಮಿಳಿತಗೊಳಿಸಿಕೊಂಡು ಅವರು ಅಳಿದ ಮೇಲೂ ಅಜರಾಮರವಾಗಿರುವ ಪ್ರೇಮ ಸಾಕಷ್ಟು ಉಳಿದಿರುತ್ತೆ. ಇಂತಹ ಪ್ರೇಮವನ್ನ, ಪ್ರೇಮಿಗಳ ದಿನವನ್ನ ಸಂಭ್ರಮಿಸೋ ರೀತಿ ವಿಶಿಷ್ಟವಾದದ್ದು. ಇಂತಹ ಪ್ರೇಮ ಕಥನಗಳಿಗಾಗಿ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.

ಕೆಲವರಿಗೆ ಪ್ರೀತಿ ಅಥವಾ ಪ್ರೇಮ ಅದು ಬರೀ ಸಂಕೇತವಾಗಿರದೆ ಬೇರೆಯವರಿಗೂ ಪ್ರಯೋಜನವಾದರೆ ಒಳಿತು ಅನ್ನೋ ರೀತಿಯಲ್ಲಿ ಇಲ್ಲೊಂದು ಕಥೆ ಇದೆ. ಅವನ ಪತ್ನಿಗೆ ಮೂತ್ರಪಿಂಡದ ವೈಫಲ್ಯ ಕಾಣಿಸ್ಕೊಳ್ತು. ಒಂದು ಮೂತ್ರಪಿಂಡವನ್ನ ಗಂಡ ದಾನವಾಗಿ ನೀಡಿದ್ರೆ ಪತಿಯ ಅಂಗದಾನದಿಂದ 10 ವರ್ಷ ಸುಖಿ ಸಂಸಾರ ನಡೆಸಿದ್ರು ಹೆಂಡತಿ. ಮತ್ತೆ ಸ್ವಲ್ಪ ವರ್ಷಗಳ ನಂತರ ಅವರು ನಿಧನರಾದ್ರು. ಈ ಸಂಗಾತಿಯ ಅಗಲಿಕೆಯಿಂದ ನೊಂದು ಬೆಂದು ಹೋದ ಗಂಡ ಪತ್ನಿಯ ಸಾವಿನಲ್ಲೇ ತನ್ನ ಪ್ರೀತಿಯು ಸಾಯಬಾರದು ಅಂತ ಅಂದ್ಕೊಂಡು ಪತ್ನಿಯ ನೆನಪಿಗಾಗಿ ಏನಾದರೂ ಮಾಡಲೇಬೇಕು ಅಂತ ಪಣ ತೊಟ್ಟರು. ಅದರ ಫಲವಾಗಿಯೇ ಇನ್ನೊಬ್ಬರಿಗೆ ಅಂಗಾಂಗ ದಾನವನ್ನು ಮಾಡೋಕೆ ನಿರ್ಣಯ

ಇದೇ ಕೆಎಸ್ ನರಸಿಂಹಸ್ವಾಮಿಯವರ ಸಾಲುಗಳು, ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ ಅಂತ. ಈ ಹಾಡು ಪ್ರೇಮದ ಆಳವನ್ನ, ಅದರ ವಿಶಿಷ್ಟತೆಯನ್ನ ಕಣ್ಣೀರಿನ ಕಾಣಿಕೆಯ ಮೂಲಕ ವರ್ಣಿಸುತ್ತೆ. ಇದು ಪ್ರೀತಿಯ ಭಾವುಕತೆಯನ್ನ ಎತ್ತಿ ಹಿಡಿಯುವ ಒಂದು ವಿಶಿಷ್ಟ ಗೀತೆ ಅಂತಾನೆ ಹೇಳಬಹುದು. ಹೊನ್ನ ಚಂದಿರ ನೀಲಿ ತಾರೆಗೆ ಹೊಂದಲಾರದ ಹೋಲಿಕೆ ಅಂತ ನರಸಿಂಹಸ್ವಾಮಿಯವರು ಮುಂದುವರೆಸ್ತಾ ಹೇಳ್ತಾರೆ.

ಇಂತಹ ಪ್ರೀತಿಯ ಮಾತುಗಳು ಸದಾ ಅಜರಾಮರವಾಗಿರಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 9:15:58 9:16 ಆಗೇ ಹೋಯಿತು. ಇದು ಯಾವ ಕಾರ್ಯಕ್ರಮದ ಸಮಯ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ರಾತ್ರಿಯಲ್ಲಿ ತಂಪಾದ ಫೀಲ್ ಕೊಡುವಂಥ ಸುಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂಥ ಸಮಯ ಸುಕೂನ್ ಕಿ ಪಲ್. ಸುಕೂನ್ ಕಿ ಪಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆಜೆ ಕುಸುಮ. ಮನಸ್ಸಿಗೆ ನೆಮ್ಮದಿಯನ್ನ ನಿರಾಳತೆಯನ್ನ ನೀಡುವಂತ ಹಿಂದಿ ಗೀತೆಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ನಲ್ಲಿ ಲೈನ್ ಅಪ್ ಆಗಿದೆ. ಆ ಎಲ್ಲ ಮಧುರವಾದ ಗೀತೆಗಳನ್ನ ಒಂದೊಂದಾಗಿ ಕೇಳ್ತಾ ಸಾಗೋಣ. ಕಾರ್ಯಕ್ರಮನ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ನೀವು ಕೂಡ ನಮ್ಮ ಜೊತೆಯಾಗಿರಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 ಇವತ್ತಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮದ

ಮೊದಲನೇ ಮಧುರವಾದ ಗೀತೆ ಕ್ರಿಶ್ ಸಿನಿಮಾದಿಂದ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ರವರ ಗಾಯನ, ಇಬ್ರಾಹಿಂ ರವರ ರಚನೆ, ರಾಜೇಶ್ ರೋಷನ್ ರವರ ಸಂಗೀತ ಸಂಯೋಜನೆ.

ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತ ಸಮಯ ಇದು. ಮತ್ತೊಂದು ಸುಮಧುರ ಗೀತೆ ಮೂಡಿ ಬರ್ತಾ ಇದೆ. ನಾಯಕ್ ಸಿನಿಮಾದಿಂದ ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿರವರ ಗಾಯನ, ಆನಂದ್ ಬಕ್ಷಿರವರ ರಚನೆ, ಎ ಆರ್ ರೆಹಮಾನ್ ರವರ ಸಂಗೀತ ಸಂಯೋಜನೆ.

0: ಸುಕೂನ್ ಕೆ ಪಲ್ ಕಾರ್ಯಕ್ರಮನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಮಸ್ತೆ, ರಾತ್ರಿ ಬಾನಿನಲ್ಲಿ ಸುಮಧುರವಾದ ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆಂಜನಪ್ಪ ಎನ್ ಮಳಮಾಚನಹಳ್ಳಿ ಶಿಡ್ಲಘಟ್ಟ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತು ಒಂದು ಒಳ್ಳೆ ಟಾಸ್ಕ್ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಅಂತ. ಇದು ಟಾಸ್ಕ್ ಕೊಡುವಂತಹ ಕಾರ್ಯಕ್ರಮ ಅಲ್ಲ, ಸುಕೂನ್ ಕೆ ಪಲ್. ಈ ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳನ್ನ ಕೇಳ್ತಾ ಎಂಜಾಯ್ ಮಾಡೋದು. ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಈಗ ಮತ್ತೊಂದು ಮಧುರವಾದ ಗೀತೆ ಮುಡಿ ಬರ್ತಾ ಇದೆ. ಬಾಬಿ ಚಿತ್ರದಿಂದ ಶೈಲೇಂದ್ರ ಸಿಂಗ್ ಹಾಗೂ ಲತಾ ಮಂಗೇಶ್ಕರ್ ರವರ ಗಾಯನ, ಆನಂದ್ ಬಕ್ಷಿರವರ ರಚನೆ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ರವರ ಸಂಗೀತ ಸಂಯೋಜನೆ.
1: ಬಾಹರ್ ಸೆ ಕೋಯಿ ಅಂದರ್ ನಾ ಆ ಸಕೆ, ಅಂದರ್ ಸೆ ಕೋಯಿ ಬಾಹರ್ ನಾ ಜಾ ಸಕೆ.

ಸುಕೋಂ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಸಂದೇಶಗಳು ಕೂಡ ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ದಿನವಿಡಿ ಕೆಲಸದ ಒತ್ತಡ, ಜವಾಬ್ದಾರಿ ಮತ್ತು ಗದ್ದಲದ ನಡುವೆ ನಮಗಾಗಿ ಒಂದು ಮನಸ್ಸಿಗೆ ಯಾವುದೇ ಆತಂಕವಿಲ್ಲದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ರೇಡಿಯೋದಲ್ಲಿ ತಿಳಿ ಬರುವ ಹಳೆಯ ಸುಮಧುರ ಹಾಡುಗಳನ್ನ ಕೇಳುವುದು, ಇಂಪಾದ ಹಾಡುಗಳು ಮನಸ್ಸಿಗೆ ಮುದ ನೀಡುವುದರ ಜೊತೆಗೆ ದಿನದ ಆಯಾಸವನ್ನೆಲ್ಲ ಮರೆಸುವ ಶಕ್ತಿ ಹೊಂದಿರುತ್ತವೆ. ಅದರಲ್ಲೂ ತಂಪಾದ ಹೊತ್ತಿನಲ್ಲಿ ಸುಮಧುರ ಹಿಂದಿ ಹಾಡುಗಳನ್ನ ಕೇಳೋದು ಒಂದು ಅದ್ಭುತ ಅನುಭವ ನೀಡುತ್ತೆ. ಹಿಂದಿನ ಕಹಿ ನೆನಪುಗಳಿಲ್ಲದೆ ಅಥವಾ ಮುಂದಿನ ಆತಂಕವಿಲ್ಲದೆ ಈ ಕ್ಷಣದಲ್ಲಿ ನಾವು ಅನುಭವಿಸುವ ತೃಪ್ತಿ ಸುಕ್ಕುಂ ಕೀಪಲ್, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೂ ಸಹ ಧನ್ಯವಾದ. ಇನ್ನು ಈ ಹೊತ್ತಲ್ಲಿ, ರಾತ್ರಿ ಹೊತ್ತಲ್ಲಿ ಮಧುರವಾದ ಗೀತೆಗಳನ್ನ ಕೇಳೋದು ನಿಜವಾಗ್ಲೂ ಮಧುರ ಅನುಭವ ಅಂತಾನೆ ಹೇಳ್ಬೋದು. ಈಗ ಮತ್ತೊಂದು ಚಂದದ ಗೀತೆ ಮೂಡಿ ಬರ್ತಾ ಇದೆ. ಜೀನ್ಸ್ ಸಿನಿಮಾದಿಂದ ಹರಿಹರನ್ ಹಾಗೂ ಸಾಧನಾ ಸರ್ಗಮ್ ರವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ಎ ಆರ್ ರೆಹಮಾನ್ ರವರ ಸಂಗೀತ ಸಂಯೋಜನೆ.

ಸಮಯ ಆಗಿದೆ 9:47. ನೀವು ಕೇಳ್ತಾ ಇರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾವಿದ್ದೀವಿ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತ ಸುಪೋಂ ಕಿ ಪಲ್ ಕಾರ್ಯಕ್ರಮದಲ್ಲಿ. ಸ್ನೇಹಿತರ ಸಂದೇಶಗಳಂತೂ ಬರ್ತಾ ಇವೆ. ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಸುಕೂನ್ ಕೇಪಲ್ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ನಿಮ್ಮ ಆಯ್ಕೆಯ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ತುಂಬ ಇಂಪಾಗಿವೆ, ಮನಕ್ಕೆ ತುಂಬ ಖುಷಿಯನ್ನು ಕೊಡ್ತಾ ಇದೆ, ಎಲ್ಲ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇರೋದಕ್ಕೆ ಧನ್ಯವಾದ ಜಯ ಅವರೇ, ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ. ಹಾಗೆ ಅಂಜನಪ್ಪಾರ ಅವರ ಸಂದೇಶ ಬಂದಿದೆ ಶಿಡ್ಲಘಟ್ಟದಿಂದ. ಹಮ್ ತುಮ್ ಗೀತೆ ಕೇಳಿ ತುಂಬ ಖುಷಿಯಾಯಿತು, ಬಹಳ ಮಧುರವಾದ ಗೀತೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ಬಾಬಿ ಚಿತ್ರದ ಹಾಡನ್ನು ಇಷ್ಟಪಟ್ಟಿದ್ದಾರೆ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ. ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಮತ್ತೊಂದು ಗೀತೆ ಮುಡಿ ಬರ್ತಾ ಇದೆ, ಹಮ್ಕೋ ದೀವಾನ ಕರ್ ಗಯೇ ಸಿನಿಮಾದಿಂದ ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ.

ಸುಕುನ್ ಕಿ ಪಲ್ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಮಧುರವಾದ ಗೀತೆಗಳನ್ನ ಕೇಳ್ತಾ ಸಮಯ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ಅಲ್ವಾ? ಕೆಲವು ಸಂದೇಶಗಳಿವೆ. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಪ್ರಸಾರವಾಗ್ತಾ ಇದೆ ಅಂತ ಶ್ರೀಮತಿ ಬಿಎಸ್ ದೀಪಿಕಾ ಅನಿಲ್ ಕುಮಾರ್ ಇವರು ಸಂದೇಶ ಕಳಿಸಿದ್ದಾರೆ ದಾವಣಗೆರೆಯಿಂದ. ಹಾಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್ ಅಂತ ಹೇಳ್ತಾ ಇದಾರೆ. ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಅಂತ ಶ್ವೇತಾ ಚಿಟ್ಟಿಮಾನಿ ಭಾಗಮಂಡಲ ಕೊಡಗುವಿಂದ ಇವರ ಮೆಸೇಜ್ ಬಂದಿದೆ. ಹಾಗೆ ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಹೇಳ್ತಾ ಇದ್ದಾರೆ, ಮೇಡಮ್ ಹಿಂದಿ ಹಾಡುಗಳು ತುಂಬ ಚೆನ್ನಾಗಿದೆ, ಊಟ ಮಾಡ್ತಾ ಇದ್ದೀವಿ, ನೀವು ಬನ್ನಿ ಊಟಕ್ಕೆ ಅಂತ ಕರೀತಾ ಇದ್ದಾರೆ. ಧನ್ಯವಾದ ನಿಮ್ಮ ಪ್ರೀತಿಯ ಆಹ್ವಾನಕ್ಕೆ. ಊಟ ಮಾಡ್ತಾ ಗೀತೆಗಳನ್ನ ಎಂಜಾಯ್ ಮಾಡಿ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಮುಸಾಫಿರ್ ಚಿತ್ರದಿಂದ ಶ್ರೇಯಾ ಘೋಷಾಲ್ ಹಾಗೂ ಕುನಾಲ್ ಗಾಂಜಾವಾಲಾರವರ ಗಾಯನ, ದೇವ್ ಕೋ

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮ. ಹಿಂದಿ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಕಾರ್ಯಕ್ರಮ ಕೇಳಿದಂಥ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ ಜೆ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

101.3 MHz ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ನೀವು ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್. ಸಮಯ ಆಗಿದೆ 10:02:26. ಇಂಪಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಮನಸ್ಸಿಗೆ ಬಹಳ ಹತ್ರವಾಗಿರುವಂತಹ ವಿಷಯವನ್ನ ಮಾತಾಡ್ತಾ ಸಾಗೋ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆಜಿ ಕುಸುಮ. ಮನಸ್ಸಿಗೆ ಹತ್ರವಾಗಿರುವಂತಹ ವಿಷಯ ಅಂದೆ ಏನದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ವಾಸ ಮಾಡುವಂತ ಮನೆ ಪೀಸ್ಫುಲ್ ಆಗಿರಬೇಕು ಅಂದ್ರೆ ನಾವು ಅಂದ್ರೆ ಮನೆಯ ಕುಟುಂಬದ ಸದಸ್ಯರು ಹೇಗೆ ನಡ್ಕೋಬೇಕು ಅನ್ನೋದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ. ಗೊತ್ತಾಯ್ತಲ್ವಾ ಟಾಪಿಕ್ ಏನಂತ? ಪೀಸ್ಫುಲ್ ಹೋಮ್ಗೆ ನಿಮ್ಮ ಟಿಪ್ಸ್ನ ಸಂದೇಶದ ಮೂಲಕ ನಮಗೆ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489001013 9480901013. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯವನ್ನು ಮತ್ತೊಮ್ಮೆ ತಿಳಿಸೋದಾದರೆ ಮನೆ ನಮ್ಮ ಮನೆ ಪೀಸ್ಫುಲ್ ಆಗಿರಬೇಕು ಅಂದರೆ ನಾವು ಹೇಗೆ ನಡ್ಕೋಬೇಕು, ನಿಮಗೇನನ್ಸುತ್ತೆ ಬರೆದು ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆಯಾ? ನಿಮ್ಮ ಸಂದೇಶಗಳಿಗೆ ನಾನಂತೂ ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ನಿಮ್ಮೆಲ್ಲರ ಸಂದೇಶಗಳು ಇನ್ಬಾಕ್ಸ್ನ ತಲುಪಲಿ. ಈಗ ಮಿಡಿದ ಹೃದಯಗಳು ಚಿತ್ರದಿಂದ ಒಂದು ಮುದ್ದಾದ ಗೀತೆ.

ಹೀಗೆ ಅಂದರೆ ಹಾಡಲ್ಲಿ ಹಾಡಿದ್ರಲ್ಲ ಹಾಗೆ ಮನೆ ದೇವಲೋಕ ಪ್ರೇಮಲೋಕ ಅಂತ ಅನ್ನಿಸ್ಬೇಕು ಅಂದರೆ ಮನೆಯ ಸದಸ್ಯರು ಹೇಗೆ ನಡ್ಕೋಬೇಕು ಅನ್ನೋದು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮನೆಯು ನಂದನವನವಾಗಬೇಕಾದರೆ ಅಲ್ಲಿ ಅಧಿಕಾರಕ್ಕಿಂತ ಅನುಬಂಧಕ್ಕೆ, ಅಹಂಕಾರಕ್ಕಿಂತ ಪ್ರೀತಿಗೆ ಮೊದಲ ಸ್ಥಾನವಿರಬೇಕು. ಒಬ್ಬರ ಮೌನವನ್ನು ಮತ್ತೊಬ್ಬರು ಅರ್ಥೈಸಿ ಮಾತಿನಿಂದಾಗುವ ಗಾಯವನ್ನು ಮೌನದಿಂದ ಗುಣಪಡಿಸುವ ಸಹನೆ ಎಲ್ಲರಲ್ಲೂ ಇರಲಿ. ತಪ್ಪುಗಳನ್ನು ಹುಡುಕುವ ದೃಷ್ಟಿಗಿಂತ ಉಪ್ಪುಗಳನ್ನು ಮೆಚ್ಚುವ ಮನೋಭಾವವು ಮನೆಯ ಗೋಡೆಗಳ ನಡುವೆ ಆತ್ಮೀಯತೆಯನ್ನು ತುಂಬುತ್ತದೆ. ವೈಯಕ್ತಿಕ ಸ್ವಾರ್ಥವನ್ನು ಬದಿಗಿಟ್ಟು ಕುಟುಂಬದ ಹಿತಕ್ಕಾಗಿ ತ್ಯಾಗ ಮಾಡುವ ಗುಣವಿದ್ದರೆ ಅಲ್ಲಿ ನೆಮ್ಮದಿ ಶಾಶ್ವತವಾಗಿ ಅಕ್ಕರೆಯ ರೂಪದಲ್ಲಿ ನೆಲೆಸುತ್ತದೆ ಅಂತ ಸಂದೇಶ ಕಳಿಸಿದರೆ. ಬಹಳ ಚೆನ್ನಾಗಿದೆ ನಿಮ್ಮ ಸಂದೇಶ ಚಂದನ ಅವರೇ, ಧನ್ಯವಾದ. ಹೌದಲ್ವಾ, ಸಂಬಂಧಗಳಲ್ಲಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಅದು ಕಮ್ಯುನಿಕೇಷನ್, ಸಂವಹನ. ಮನೆಯ ಎಲ್ಲ ಸದಸ್ಯರು ಸಹ ಓಪನ್ ಆಗಿ ಮಾತಾಡೋದು ಅಂದರೆ ಅವರ ಆಲೋಚನೆಗಳನ್ನ ತಮ್ಮ ಫ್ಯಾಮಿಲಿಯವರ ಜೊತೆಗೆ ಹಂಚಿಕೊಳ್ಳೋದು ಒಳ್ಳೆಯದು. ಬಿಕಾಸ್ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಮನೆಯವ್ರ ಹತ್ರನೇ ಯಾವ ವಿಷಯನೂ ಹಂಚಿಕೊಳ್ಳೋದಿಲ್ಲ, ಹೊರಗಿನವ್ರ ಜೊತೆಗೆ ಎಲ್ಲವನ್ನ ಹೇಳ್ಕೊಳ್ತಾ ಇರ್ತಾರೆ. ಯಾಕೆ ಹೀಗೆ ಅಂದರೆ ಅವ್ರಿಗೆ ಒಂಥರ ಏನೋ ಒಂಥರ ಭಯ ಇರುತ್ತೆ, ಎಲ್ಲಿ ನಮ್ಮನ್ನು ಕ್ರಿಟಿಸೈಸ್ ಮಾಡ್ತಾರೋ ಅಥವಾ ಜಡ್ಜ್ ಮಾಡ್ತಾರೋ ಅಂತ. ಹಾಗಾಗಿ ಸಾಕಷ್ಟು ಜನರು ಅವರ ಮನೆಯವರ ಹತ್ರನೇ ಎಲ್ಲ ವಿಷಯವನ್ನು ಹೇಳ್ಕೋಬೇಕು ಅಂತ ಅವ್ರಿಗೆ ಅನಿಸೋದೇ ಇಲ್ಲ. ಹಾಗೆ ಮಾತಾಡುವಾಗ ಯಾವ ಟೋನಲ್ಲಿ ನಾವು ಮಾತಾಡ್ತೀವಿ, ಎಂಥ ಪದಗಳನ್ನ ಬಳಸ್ತೀವಿ ಅನ್ನೋದು ಸಹ ಮ್ಯಾಟರ್ ಆಗುತ್ತೆ. ಬರೀ ಮಾತಾಡೋದಷ್ಟೇ ಅಲ್ಲ, ಆ್ಯಕ್ಟಿವ್ ಲಿಸ್ನರ್ ಆಗಿದ್ದರೆ ಆಗ ಕುಟುಂಬದ ಸದಸ್ಯರಿಗೆ ತಮ್ಮ ಮನಸ್ಸಿನ ಮಾತನ್ನಾಗಿರ್ಬೋದು, ಅವರ ಮನಸ್ಸಲ್ಲಿರೋ ನೋವನ್ನಾಗಿರ್ಬೋದು ಕೇಳೋದಕ್ಕೆ ಒಂದು ಜೀವ ಇದೆ ಅಂತ ಅವ್ರಿಗೂ ಫೀಲ್ ಆಗುತ್ತೆ ಅಲ್ವಾ. ಅದು ಯಾರೇ ಆಗಿರ್ಬಹುದು, ಅವರ ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ಅಕ್ಕ, ಅಣ್ಣ, ತಂಗಿ, ಅವರ ಪತಿ ಆಗ್ಬೋದು, ಪತ್ನಿ ಆಗ್ಬೋದು, ಯಾವುದೋ ಒಂದು ಜೀವ ನಮಗೋಸ್ಕರ ಮನೆಯಲ್ಲಿ ನಮ್ಮ ಮನಸ್ಸಿನ ಮಾತನ್ನು ಕೇಳೋದಕ್ಕೆ ಕಾಯ್ತಾ ಇದೆ ಅಂತ ಅವರಿಗೆ ಅನಿಸಿದಾಗ ಅದೊಂಥರ ಸಮಾಧಾನ ಕೊಡುತ್ತೆ, ಒಂದು ಕಂಫರ್ಟ್ ಫೀಲ್ನ ಕೊಡುತ್ತೆ. ಹಾಗೆ ಅವ್ರು ಮಾತಾಡುವಾಗ ಕಂಪ್ಲೀಟಾಗಿ ಅವ್ರ ಮಾತನ್ನು ಕೇಳಿದ ಮೇಲೆ ಅವರಿಗೆ ಬೇಕಿರುವಂಥ ಆ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಸಜೆಷನ್ನ ನಾವು ಕೊಡಬಹುದು. ಕೆಲವೊಂದ್ಸಲ ಸಜೆಷನ್ ಸಹ ಅವ್ರಿಗೆ ಬೇಕಿರೋದಿಲ್ಲ, ಕೇಳೋದಕ್ಕೆ ಕಿವಿಯಾಗಿದ್ರೆ ಸಾಕು ಅಂತ ಅವರು ಮನಸ್ಸು ಬಯಸ್ತಾ ಇರುತ್ತೆ. ಅವರ ಮನಸ್ಸು ಎಲ್ಲವನ್ನು ಕೂಡ ಆ ಸಮಯದಲ್ಲಿ ಹೇಳಿಕೊಂಡು ನಿರಾಳವಾಗುತ್ತೆ. ಸೊ ಮನಸ್ಸಿನ ಮಾತಿಗೆ ಕಿವಿಯಾಗೋ ಮೂಲಕ ಅವರಿಗೆ ಬೇಸರ ಆಗದೇ ಇರೋ ಹಾಗೆ ನಡ್ಕೋಬಹುದು. ಯಾಕಂದರೆ ಮನೆಯಲ್ಲಿ ಒಬ್ಬರ ಮನಸ್ಸಿಗೆ ಬೇಸರ ಆದರೆ ಅದು ಮನೆಯ ಇತರ ಸದಸ್ಯರಿಗೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ. ಆಗ ಮನಸ್ಸಲ್ಲಿ ಇರುವಂತಹ ಬೇಸರ ಮನೆಯ ಶಾಂತಿಯನ್ನು ಸಹ ಕೆಡಿಸ್ಬೋದು. ಹಾಗಾಗಿ ಮನೆ ಶಾಂತಿಯಿಂದ ಇರಬೇಕು ಅಂದರೆ ಅಲ್ಲಿ ಎಲ್ಲರೂ ಕೂಡ ಓಪನ್ ಆಗಿ ಖುಷಿಯಾಗಿ ತಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳೋವಂಥ ಒಂದು ಸನ್ನಿವೇಶವನ್ನು ನಾವೇ ಸೃಷ್ಟಿ ಮಾಡಬೇಕಾಗತ್ತೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ಎಲ್ಲರ ಸಂದೇಶಗಳನ್ನ ನೋಡೋಣ. ಈಗ ಯಜಮಾನ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಯಾವ ವಿಷಯ ಮಾತಾಡ್ತಾ ಇದ್ದೀವಿ ಅಂದರೆ, ಮನೆ ಶಾಂತಿಯುತವಾಗಿರಬೇಕು, ಪೀಸ್ಫುಲ್ ಆಗಿರಬೇಕು ಅಂದರೆ ಆ ಮನೆಯ ಸದಸ್ಯರು ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಂದೇಶಗಳು ಕೂಡ ಬಂದಿವೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತ ಕಮತೆ ಚಿಕ್ಕೋಡಿ ತಾಲೂಕಿನ ಕರಗಾವ್ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮನೆಯ ಸದಸ್ಯರ ನಡುವೆ ಪ್ರೀತಿ, ತಾಳ್ಮೆ ಮತ್ತು ಪರಸ್ಪರ

ಪರಸ್ಪರ ಗೌರವವಿರಬೇಕು. ನಗು ನಗುತ್ತಾ ಕಳೆಯುವ ಸಮಯ ಮನೆಯಲ್ಲಿ ಶಾಂತಿಯನ್ನು ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ತೃಪ್ತಿಯ ಜೀವನ ಮತ್ತು ಸ್ವಚ್ಛವಾದ ಪರಿಸರವೇ ಶಾಂತಿಯುತ ಮನೆಯ ಕೀಲಿ ಕೈಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಶ್ವೇತಾ ಚೆಟ್ಟಿಮಾನಿ, ಭಾಗಮಂಡಲ, ಕೊಡಗು ಇಲ್ಲಿಂದ. ಹಾಗೆ ಮನೆ ದೇವಲೋಕ ಆಗಬೇಕಾದರೆ ಮಡದಿ ಶಾಂತವಾಗಿರಬೇಕು, ಸಿಡುಕಬಾರದು, ಎಲ್ಲರೊಡನೆ ಆತ್ಮೀಯವಾಗಿರಬೇಕು, ಸ್ಫೂರ್ತಿಯಾಗಿ ಇರಬೇಕು, ಹಾಗೆ ಹಿರಿಯರೊಬ್ಬರಿರಬೇಕು ಅಂತ ಹೇಳ್ತಾ ಇದ್ದಾರೆ ಅನುಷಾರವರು. ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನೀವು ಕೂಡ ತಿಳಿಸಬಹುದು. ಮನೆ ಶಾಂತಿಯಿಂದ ಇರಬೇಕು, ಪೀಸ್ಫುಲ್ ಆಗಿರಬೇಕು ಅಂದರೆ ಆ ಮನೆಯ ಸದಸ್ಯರು ಹೇಗಿರಬೇಕು, ಹೇಗೆ ಒಬ್ಬರ ಜೊತೆಗೆ ಮತ್ತೊಬ್ಬರು ನಡ್ಕೋಬೇಕು, ನಿಮ್ಮ ಕಡೆಯಿಂದ ಟಿಪ್ಸ್ ಬರಲಿ ಪೀಸ್ಫುಲ್ ಹೋಮ್ಗೆ. ನಮ್ಮ ವಾಟ್ಸಪ್ ಸಂಖ್ಯೆ 9489010013 9840910013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಕಾನೂರು ಹೆಗ್ಗಡತಿ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನಸಿನ ಲೋಕ ಕಾರ್ಯಕ್ರಮ.

ಮನೆ ಪೀಸ್ಫುಲ್ ಆಗಿರಬೇಕು ಅಂದರೆ ಆ ಮನೆಯ ಸದಸ್ಯರು ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದು ಇವತ್ತಿನ ಕನಸಿನ ಲೋಕದ ಕಾರ್ಯಕ್ರಮದ ವಿಷಯ. ಈ ವಿಷಯದ ಕುರಿತಾಗಿ ಸಂದೇಶಗಳಂತೂ ಬರ್ತಾ ಇವೆ. ಈಗ ಕೂಡು ಕುಟುಂಬಗಳೇ ಕಡಿಮೆ ಅಲ್ವಾ, ಜಾಯಿಂಟ್ ಫ್ಯಾಮಿಲೀಸ್ ಬಹಳನೇ ಕಡಿಮೆ, ಎಲ್ಲವೂ ಕೂಡ ನ್ಯೂಕ್ಲಿಯರ್ ಫ್ಯಾಮಿಲಿಗಳೇ ಆಗಿದೆ. ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು ಇಬ್ಬರು ಮಕ್ಕಳು ಇರೋದೇ ಹೆಚ್ಚಿನ ಕುಟುಂಬಗಳಲ್ಲಿ. ನಾಲ್ಕು ಜನ ಇದ್ದರೂ ಸಹ ಆ ಮನೆಯಲ್ಲಿ ಒಬ್ಬೊಬ್ಬರ ವ್ಯಕ್ತಿತ್ವ, ಒಬ್ಬೊಬ್ಬರ ಆ್ಯಟಿಟ್ಯೂಡ್ ಬೇರೆ ಬೇರೆ ರೀತಿ ಇರುತ್ತೆ. ನಾಲ್ಕು ಜನರಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದೇ ಒಂಥರ ಸಮಸ್ಯೆ ಅಂತಲೇ ಹೇಳಬಹುದು. ನಾಲ್ಕು ಜನರ ನಡವಳಿಕೆ, ನಾಲ್ಕು ರೀತಿ ಇರುತ್ತೆ, ಭಿನ್ನವಾಗಿದ್ದೇ ಇರುತ್ತೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಗೌರವವನ್ನು ಕೊಡಬೇಕಾಗತ್ತೆ. ಅವರಿಗೆ ಪರ್ಸ್ನಲ್ ಸ್ಪೇಸನ್ನು ಕೊಡೋದ್ರ ಜೊತೆಗೆ ಪರಸ್ಪರ ಗೌರವವನ್ನು ತೋರಿಸೋದು ಕೂಡ ಸಂಬಂಧಗಳಲ್ಲಿ ಮುಖ್ಯವಾದ ಅಂಶ ಆಗಿರುತ್ತೆ. ರೆಸ್ಪೆಕ್ಟ್ ಅನ್ನೋದು ಫ್ಯಾಮಿಲಿಯಲ್ಲಿ ಗಿವ್ ಅಂಡ್ ಟೇಕ್ ಅಲ್ಲ. ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಗೂ ರೆಸ್ಪೆಕ್ಟ್ ಕೊಡಲೇಬೇಕು. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಏನಾಗುತ್ತೆ ಅಂದರೆ ಅವ್ರ ಮುಂದೆ ನಾವು ಹೇಗೆ ಮಾತಾಡ್ತೀವೋ, ಹೇಗೆ ನಡ್ಕೋತೀವೋ, ನಮಗಿಂತ ದೊಡ್ಡವರನ್ನು ಅಂದರೆ ನಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ಅತ್ತೆ ಮಾವ ಯಾರೇ ಆಗಿರ್ಬೋದು, ಹಿರಿಯರನ್ನು ನಾವು ಹೇಗೆ ಮಾತಾಡಿಸ್ತೀವಿ, ಇವರೆಲ್ಲರನ್ನ ಹೇಗೆ ಗೌರವಿಸ್ತೀವಿ ಅನ್ನೋದು ಬಹಳಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮಕ್ಕಳು ಪ್ರತಿಯೊಂದನ್ನು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈಗ ನಾವು ಹೇಗೆ ನಡ್ಕೋತೀವೋ ಅದನ್ನೇ ನೋಡ್ಕೊಂಡು ಬೆಳೆಯುವಂಥ ಮಕ್ಕಳು ಅವರು ಸಹ ಮುಂದೆ ಅದೇ ಸ್ವಭಾವವನ್ನು ಫಾಲೋ ಮಾಡ್ತಾರೆ. ನಾವು ಬಳಸುವಂಥ ಪದಗಳನ್ನೇ ಬಳಸ್ತಾರೆ. ಸೊ ನಾವು ಕೇರ್ಫುಲ್ಲಾಗಿರಬೇಕು. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳು ನಾವು ಹೇಳ್ಕೊಟ್ಟಿದ್ದನ್ನು ಕಲಿಯೋದಕ್ಕಿಂತನೂ ನಾವು ಏನು ಮಾಡ್ತೀವೋ ಅದನ್ನೇ ನೋಡಿ ಕಲಿಯೋದು ಹೆಚ್ಚು. ಹಾಗಾಗಿ ಸಂಬಂಧಗಳಿಗೆ ಗೌರವ ಕೊಡಬೇಕು ಅಂತ ಮಾತಲ್ಲಿ ನಾವು ಅವ್ರಿಗೆ ಹೇಳ್ಕೊಡೋ ಬದಲು ನಾವು ನಮ್ಮ ಹಿರಿಯರಿಗೆ ರೆಸ್ಪೆಕ್ಟ್ ಕೊಟ್ಟಾಗ ಅವರು ಸಹ ಅದನ್ನು ನೋಡ್ತಾ ಆಟೋಮೆಟಿಕಲಿ ಫಾಲೋ ಮಾಡ್ತಾರೆ. ಇಂತಹ ಮೌಲ್ಯಗಳನ್ನ ನಾವು ಬಾಲ್ಯದಲ್ಲೇ ಮಕ್ಕಳಿಗೆ ತಿಳಿಸ್ತಾ ಹೋದರೆ ಮನೆ ಈಗ ಮಾತ್ರ ಶಾಂತಿಯಾಗಿರೋದಲ್ಲ, ಮುಂದೆನೂ ಸಹ ಪೀಸ್ಫುಲ್ಲಾಗೇ ಇರುತ್ತೆ. ನಿಮಗೇನಿಸುತ್ತೆ, ಮನೆ ಶಾಂತಿಯಿಂದ ಕೂಡಿರಬೇಕು ಅಂದರೆ ಆ ಮನೆಯ ಸದಸ್ಯರು ಹೇಗೆ ನಡ್ಕೋಬೇಕು? ನಿಮ್ಮ ಕಡೆಯಿಂದ ಪೀಸ್ಫುಲ್ ಹೋಮ್ಗೆ ಟಿಪ್ಸ್ ಬರಲಿ. ನೀವು ಸಂದೇಶಗಳನ್ನ ಕಳಿಸಬೇಕಾಗಿರುವಂಥ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ, 9408090013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಭಾಗ್ಯವಂತರು ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.

ನೀವು ಟ್ಯೂನ್ ಮಾಡಿದ್ದೀರಾ 101.3 MHz FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:32:19 ನಾವಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಮನೆ ಶಾಂತಿಯಿಂದ ಇರಬೇಕಂದ್ರೆ ಆ ಮನೆಯ ಸದಸ್ಯರು ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋ ವಿಷಯದ

ಮಾತಾಡ್ತಾ ಸಾಕ್ತಾ ಇದ್ದೀವಿ. ಈಗ ಸಂದೇಶಗಳನ್ನ ನೋಡುವಂತಹ ಸಮಯ. ಆನಂದ ಕುಲಕರ್ಣಿ ಸುಲಿ ಪೀಠದಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಕುಸುಮ ಮೇಡಮ್. ವಿಷಯಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ, ಒಂದು ಕುಟುಂಬ ಶಾಂತಿಯುತವಾಗಿರಲು ಆ ಕುಟುಂಬದ ಎಲ್ಲ ಕಿರಿಯ ಸದಸ್ಯರು ಮತ್ತು ಹಿರಿಯ ಸದಸ್ಯರು ಅನ್ಯೋನ್ಯವಾಗಿರಬೇಕು, ಮತ್ತು ಅವರು ಹಿರಿಯ ಜೀವಿಗಳಿಗೆ ಮತ್ತು ಕಿರಿಯ ಜೀವಿಗಳಿಗೆ ಮರ್ಯಾದೆ ಕೊಡಬೇಕು. ಹಾಗಿದ್ದಲ್ಲಿ ಮಾತ್ರ ಆ ಕುಟುಂಬ ಶಾಂತಿ ನೆಮ್ಮದಿ ನೆಲೆಸುತ್ತೆ ಆ ಕುಟುಂಬದಲ್ಲಿ, ಹಾಗೆ ಐಶ್ವರ್ಯ ಕೂಡ ಅಲ್ಲಿ ನೆಲೆಸಿರುತ್ತೆ. ಪ್ರಸಾರವಾಗ್ತಾ ಇರುವ ಹಾಡುಗಳು ಚೆನ್ನಾಗಿವೆ ಅಂತ ತಿಳಿಸಿದ್ದಾರೆ ಇವರು. ಹಾಗೆ ಮನೆಯ ಸದಸ್ಯರು ಒಬ್ಬರಿಗೆ ಒಬ್ಬರು ಗೌರವ ಕೊಟ್ಟು ನಡೆಯಬೇಕು, ನಾನೇ ಎಲ್ಲ ಅಂತ ಮೆರೆಯಬಾರದು, ತಾಳ್ಮೆ ಇರಬೇಕು ಅಂತ ಹೇಳ್ತಾ ಇರೋದು ಸುಜಾತ ಕೆ ನಟರಾಜ್ ಇವರು. ಹಾಗೆ ಪುಟಾಣಿ ಓಡಾಡ್ತಿರಬೇಕು, ಆಗ ಗೋಕುಲದಂತಿರ್ತದೆ ಮನೆ ಅಂತ ಹೇಳ್ತಾ ಇದ್ದಾರೆ ಅನುಷಾರವರು. ಹಾಗೆ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಾವಂತೂ ಕೇಳ್ತಾ ಇದ್ದೀವಿ. ಹಾಗೆ ನಮ್ಮ ಮಾತುಗಳನ್ನ, ನಮ್ಮ ಮನದ ಮಾತುಗಳನ್ನ ಶ್ರೋತೃಗಳೇ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ. ಹಾಗೆ ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಕನಸಿನ ಲೋಕ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಆಯ್ಕೆಯ ವಿಷಯ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಇರುವ ಸದಸ್ಯರುಗಳು ಒಬ್ಬರ ಮನವನ್ನು ಒಬ್ಬರು ಅರಿತುಕೊಂಡು ಆತ್ಮೀಯತೆಯಿಂದ ಇರಬೇಕು. ಯಾವುದೇ ವಿಷಯವನ್ನು ಮುಚ್ಚು ಮರೆ ಇಲ್ಲದೆ ಬಿಚ್ಚು ಮನಸ್ಸಿನಿಂದ ಮಾತನಾಡಬೇಕು. ಯಾವುದೇ ವಿಷಯವಾಗಿ ಕೂಲಂಕುಷವಾಗಿ ಕುರಿತು ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಒಬ್ಬರಿಗೊಬ್ಬರು ಸಂತೋಷದಿಂದ ಒಡನಾಡಿದರೆ ಮನೆಯು ಶಾಂತವಾಗಿರುತ್ತದೆ. ಅಲ್ಲದೆ ಒಬ್ಬರಿಗೊಬ್ಬರು ಗೌರವವನ್ನು ಕೊಡಬೇಕು. ಮನೆಯಲ್ಲಿಯೂ ಕೂಡ ಅಂದ ಚಂದದ ವಸ್ತುಗಳನ್ನು ಇಟ್ಟು ಮನೆಗೆ ಅಲಂಕಾರವನ್ನು ಮಾಡಬೇಕು ಅಂತ ಕೂಡ ಇವರು ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ವಾಣಿಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ನಾನು ಸುಮಾರು 14 ವರ್ಷಗಳ ಕಾಲ ಕೂಡು ಕುಟುಂಬದಲ್ಲೇ ಇದ್ದವಳು. ನಾವು 3 ಜನ ಕೋ ಸಿಸ್ಟರ್ಸ್, ಹಾಗಾಗಿ ಒಂದು ಕುಟುಂಬ ಎಂದರೆ ಒಬ್ಬರನ್ನೊಬ್ಬರು ಗೌರವಿಸಬೇಕು, ಮಾತಿನಲ್ಲಿ ಮೃದುತ್ವ ಇರಬೇಕು, ಸಣ್ಣ ವಿಷಯಗಳಿಗೆ ಜಗಳ ಬೇಡ, ಕೇಳಿಸಿಕೊಳ್ಳುವ ಅಭ್ಯಾಸ ಇರಬೇಕು, ಕೋಪ ಬಂದಾಗ ತಕ್ಷಣ ಉತ್ತರ ಕೊಡಬಾರದು, ಸಹಾಯ ಮಾಡುವ ಮನಸ್ಸು ಇರಬೇಕು, ಕೃತಜ್ಞತೆ ಹೇಳುವ ಅಭ್ಯಾಸ ಇರಲೇಬೇಕು, ಒಟ್ಟಾಗಿ ಇದ್ದಾಗ ಪ್ರೀತಿ ಹೆಚ್ಚುತ್ತದೆ, ಅಹಂಕಾರ ಕಡಿಮೆಯಾಗುತ್ತದೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಇದ್ರೆ ಮಾತ್ರ ಮನೆ ನಿಜವಾದ ಪೀಸ್ಫುಲ್ ಹೋಮ್ ಆಗುತ್ತದೆ. ಇದು ನನ್ನ ಅನುಭವ ಹಾಗೂ ಅಭಿಪ್ರಾಯ ರೀ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನೂ ಸಂದೇಶಗಳು ಬರ್ತಾ ಇವೆ. ನೀವು ಕೂಡ ತಿಳಿಸಬಹುದು ಪೀಸ್ಫುಲ್ ಹೋಮ್ಗೆ, ನಿಮ್ಮ ಕಡೆಯಿಂದ ಟಿಪ್ಸ್ ನೀವು ಕೊಡಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489001013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಕನಸುಗಾರ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮನೆ ಶಾಂತಿಯಿಂದ ಇರಬೇಕು ಅಂತ ಅಂದರೆ ಮನೆಯಲ್ಲಿ ನಾವು ಕಳೆಯುವಂಥ ಸಮಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ತುಂಬ ಜನರು ಹೇಳ್ತಾರೆ ಮನೆಯಲ್ಲಿ ನಾವು ತುಂಬ ಕಡಿಮೆ ಸಮಯವನ್ನು ಕಳೀತೀವಿ, ಯಾಕಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಆಫೀಸ್ನಲ್ಲೇ ಟೈಮ್ ಕಳೆದು ಬಿಡ್ತೀವಿ, ಹಾಗಾಗಿ ಮನೆಗೆ ಹೋಗೋದೇ ಸಂಜೆ ಮೇಲೆ ಆಗುತ್ತೆ. ಸೊ ಆಗಷ್ಟೇ ನಾವು ಹೋಗೋದಲ್ವಾ ಅಂತ. ಇರಲಿ, ಸಂಜೆ ಮೇಲೆ ಮನೆಗೆ ಹೋದರೂ ಸಹ ಎಲ್ಲರೂ ಒಟ್ಟಿಗೆ ಸೇರೋದು ಆ ಸಮಯದಲ್ಲಿ ಆಗುತ್ತೆ ಅಲ್ವಾ? ಸಂಜೆ ಮೇಲೆ ಬಂದಾಗ ಮನೆಯವರೆಲ್ಲ ಒಟ್ಟಿಗೆ ಕುಳಿತು ಕಾಫಿ ಅಥವಾ ಟೀ ಕುಡಿಬಹುದು, ಅಥವಾ ರಾತ್ರಿ ಒಟ್ಟಿಗೆ ಎಲ್ಲರೂ ಕೂತು ಊಟ ಮಾಡಬಹುದು. ಪ್ರತಿದಿನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಒಬ್ಬೊಬ್ಬರ ವರ್ಕಿಂಗ್ ಸ್ಕೆಡ್ಯೂಲ್ ಒಂದೊಂದು ರೀತಿ ಇರುತ್ತೆ. ಓಕೆ, ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಅಥವಾ ವಾರಕ್ಕೆ ಒಂದು ದಿನ, ವಾರಕ್ಕೆ ಎರಡು ದಿನ ಆದ್ರೂ ಜೊತೆಯಾಗಿ ಸಮಯ ಕೊಡೋದಕ್ಕೆ ಪ್ರಯತ್ನ ಮಾಡಬಹುದು ಅಲ್ವಾ? ನಾವು ಸಮಯ ಕೊಟ್ಟಾಗ ಏನಾಗುತ್ತೆ ಅಂದರೆ ಸಂಬಂಧಕ್ಕೆ ಗೌರವ ಕೊಟ್ಟ ಹಾಗೆ ಆಗುತ್ತೆ. ಹಾಗೆ ಮನೆಯ ಪ್ರತಿಯೊಬ್ಬ ಸದಸ್ಯರು ಸಹ ಮನೆಯ ಎಲ್ಲ ಕೆಲಸಗಳನ್ನ ಹಂಚಿಕೊಂಡು ಮಾಡೋದ್ರಿಂದ ಸಹ ಬಾಂಧವ್ಯ ಹೆಚ್ಚಾಗುತ್ತೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಕಿಶನ್ ರೋಷನ್, ಶೋಭಾ ರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಶಾಂತಿಯುತವಾಗಿ ಮನೆ ಇರಬೇಕು ಅಂದರೆ ಸದಸ್ಯರ ನಡುವೆ ಸಕಾರಾತ್ಮಕ ಸಂಬಂಧ ಇರಬೇಕಾಗತ್ತೆ, ಆಗ ಮಾನಸಿಕ ನೆಮ್ಮದಿ ಸಿಗುತ್ತೆ, ಪ್ರಶಾಂತ ವಾತಾವರಣ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾಗಿ ಊಟ ಮಾಡುವುದು ಅಥವಾ ಆಟಗಳನ್ನು ಆಡುವುದು ಸಂಬಂಧಗಳನ್ನ ಬಲಪಡಿಸುತ್ತೆ ಅಂತ ಕೂಡ ಇವರು ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಮತ್ತಷ್ಟು ಸಂದೇಶಗಳಿವೆ, ಎಲ್ಲರ ಸಂದೇಶಗಳನ್ನ ನೋಡೋಣ. ಮನೆಯೇ ಮಂತ್ರಾಲಯ ಚಿತ್ರದ ಟೈಟಲ್ ಟ್ರ್ಯಾಕ್ನ ನಂತರ.
1: ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು.

ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಅಂದ್ಕೊಂಡು ಬಿಟ್ರೆ ಯಾವತ್ತಿಗೂ ಜಗಳಗಳು ದೊಡ್ಡದಾಗೋದು ಇಲ್ಲ, ಮನಸ್ತಾಪಗಳು ತುಂಬ ದೊಡ್ಡದಾಗಿ ಅದು ಹೊರಗಿನವ್ರಿಗೂ ಕೂಡ ಗೊತ್ತಾಗೋ ರೀತಿ ಇರೋದಿಲ್ಲ. ಎಲ್ಲವೂ ಕೂಡ ನಮ್ಮ ಕೈನಲ್ಲೇ ಇರುತ್ತೆ ಅಲ್ವಾ ಸ್ನೇಹಿತರೆ? ನಮಸ್ತೆ ಮೇಡಮ್, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳು ಸೂಪರ್ ಮೆಲೋಡಿ ಅಂತ ಹೇಳ್ತಾ ಇದ್ದಾರೆ. ಮನೇಲಿ ಹೊಂದಾಣಿಕೆ ಮುಖ್ಯ, ಸಹನೆ ತಾಳ್ಮೆ ಇರಬೇಕು ಅಂತ ಹೇಳ್ತಾ ಇರೋದು ರಾಜೇಶ್ವರಿ ಕೊಟ್ರೇಶ್ ಗಗನ್ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಎಂಬ ಗೀತೆಯ ಸಾಲುಗಳು ಕೇಳ್ತಾ ಪ್ರೇಮಲೋಕದಲ್ಲಿ ತೇಲಿದಂತಾಯಿತು, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ತಿಳಿಸಿದ್ದಾರೆ. ಹಾಗೆ ಚಂದ್ರಕಲಾ ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ನಾನು ಅನ್ನೋದನ್ನು ಬಿಟ್ಟು ನಾವು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅರ್ಧ ಸಮಸ್ಯೆ ಬಗೆಹರಿದ ಹಾಗೆ ಅಂತ ಇವರು

ಚಿಕ್ಕದಾಗಿ ಚೊಕ್ಕದಾಗಿ ಅರ್ಥಗರ್ಭಿತವಾದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ಚಂದ್ರಕಲಾ ಅವರೇ. ಹಾಗೆ ಲಕ್ಷ್ಮೀ ವೆಂಕಟೇಶ್ ಕುಟುಂಬದವರು APMC ಸಾಗರದಿಂದ ಸಂದೇಶವನ್ನು ಕಳಿಸಿ ಎಲ್ಲ ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಮನೆ ಶಾಂತಿಯಿಂದ ಇರಬೇಕು ಅಂದರೆ ಮನೆ ಏನೋ ಶಾಂತಿಯಾಗಿ ಇರುತ್ತೆ, ಆದರೆ ಆ ಮನೆಯ ಸದಸ್ಯರು ಶಾಂತಿಯಿಂದ ಇರಬೇಕಾಗತ್ತೆ ಅಲ್ವಾ? ಸೊ ಅದು ಅವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮನೆಯಲ್ಲಿ ವಾಸ ಮಾಡೋರು ಹೇಗಿರ್ತಾರೋ ಅದ್ರ ಮೇಲೆ ಮನೆ ಹೇಗಿದೆ ಅನ್ನೋದು ಸಹ ಡಿಪೆಂಡ್ ಆಗಿರುತ್ತೆ. ಸಂಬಂಧಗಳಲ್ಲಿ ಮಾತು, ಪರಸ್ಪರ ಗೌರವ, ಸಮಯ ಕೊಡೋದು ಬಹಳ ಇಂಪಾರ್ಟೆಂಟ್. ಇದೆಲ್ಲದರಿಂದ ಸಹ ಮನೆಯನ್ನು ಪೀಸ್ಫುಲ್ ಆಗಿರೋ ಹಾಗೆ ನೋಡ್ಕೋಬಹುದು. ಸರಿಯಾಗಿ ನಮ್ಮ ಹತ್ರ ಮಾತಾಡೋದಿಲ್ಲ, ರೆಸ್ಪೆಕ್ಟ್ ಕೊಡಲ್ಲ, ಹಾಗೆ ಅವರು ನಮಗೆ ಸಮಯನೇ ಕೊಡೋದಿಲ್ಲ, ಇಂತಹ ಕಾಮನ್ ಕಂಪ್ಲೇಂಟ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದರೆ, ಯಾರ ಮನೇಲಿ ಜಗಳ ಅಥವಾ ಗಲಾಟೆಗಳು ಇರೋದಿಲ್ಲ ಹೇಳಿ? ಎಲ್ಲರ ಮನೆಯಲ್ಲೂ ಇದ್ದದ್ದೇ ಅಲ್ವಾ? ಎಲ್ಲರ ಮನೆ ದೋಸೆನೂ ತೂತು ಅಂತ ಹೇಳೋದು ಅದಕ್ಕೆ ತಾನೇ. ಹಾಗಾಗಿ ಸಣ್ಣ ಪುಟ್ಟ ಕಿರಿಕಿರಿಗಳು, ವಾದ ವಿವಾದಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅದೆಲ್ಲ ಕೂಡ ಕಾಮನ್. ಅಂತಹ ಕಾನ್ಫ್ಲಿಕ್ಟ್ಸ್ನ ಅಥವಾ ಡಿಸ್ಅಗ್ರಿಮೆಂಟ್ಗಳನ್ನ ಬೇಸರ ಮಾಡ್ಕೋಬಾರ್ದು. ಅದು ಆದಾಗ ಆಯಿತು ಸರಿ, ಹಾಗಂತ ಅದನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು ಅಲ್ವಾ? ಯಾವುದೇ ರೀತಿ ಜಗಳ ಆದಾಗ ಎಲ್ರಿಗೂ ಬೇಸರ ಆಗೋದು ಸಹಜಾನೇ. ಅದನ್ನು ದೊಡ್ಡದು ಮಾಡೋ ಬದಲು ಸಾಧ್ಯ ಆದಷ್ಟು ಅದೆಲ್ಲವನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಜಗಳ ಅಥವಾ ಗಲಾಟೆಯಿಂದ ಸಂಬಂಧಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಹಾಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಅದರಿಂದ ಯಾವುದೋ ಒಂದು ಉಪಯೋಗ ಆಗಬಹುದು. ಯಾಕಂದರೆ ಆ ಸಮಯದಲ್ಲಿ ನಮಗೆ ಗೊತ್ತಿಲ್ಲದಿರುವಂಥ ವಿಷಯ, ಗೊತ್ತಾಗಬೇಕಾಗಿರುವಂಥ ವಿಷಯ ಕೂಡ ತಿಳಿಬಹುದು. ಸೊ ಕಾನ್ಫ್ಲಿಕ್ಟ್ಸ್ ಸಂಬಂಧಗಳಲ್ಲಿ ಬಂದಾಗ ಆಗ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಅದು ಸಹಾಯ ಮಾಡುತ್ತೆ. ಜಗಳ ಆದರೆ ಸಂಬಂಧಗಳು ದೂರ ಆಗಲೇಬೇಕಂತೇನಿಲ್ಲ, ಸಂಬಂಧಗಳು ಹತ್ರ ಸಹ ಆಗ್ಬೋದು. ಅವರ ಮನಸ್ಸಿನ ಮಾತು ಆ ಸಮಯದಲ್ಲಿ ಆಚೆ ಬಂದಾಗ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು ನಮಗೆ ಆ ಸಮಯಕ್ಕೆ ಅರ್ಥ ಆಗುತ್ತೆ. ಹಾಗಾಗಿ ದೂರ ಆಗೋದಕ್ಕಿಂತ ಹತ್ರ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಜಗಳ ಆದಾಗ ಮನಸ್ಸುಗಳು ದೂರ ಆದರೂ ಕೂಡ ಅದು ಕ್ಷಣಗಳು ಅಂತ ಅಂದ್ಕೋಬೇಕಾಗತ್ತೆ. ಕಿರಿಕಿರಿಗಳನ್ನೆಲ್ಲ ಮರೆತು ಮತ್ತೆ ಒಂದಾಗಲೇಬೇಕಾಗತ್ತೆ, ಯಾಕಂದರೆ ಅದು ಕುಟುಂಬ ಅಲ್ವಾ. ಹಾಗಾಗಿ ಏನೇ ಸಮಸ್ಯೆಗಳಿರಲಿ, ಏನೇ ಜಗಳಗಳಿರಲಿ, ಗಲಾಟೆಗಳಿರಲಿ, ಅದೆಲ್ಲವೂ ಕೂಡ ಕ್ಷಣಗಳಲ್ಲಿ, ದಿನಗಳಲ್ಲಿ ಕಳೆದು ಹೋಗ್ಬಿಡಬೇಕು. ಅದನ್ನು ಬೆಳೆಸ್ತಾ ಹೋದಷ್ಟು ಸಂಬಂಧಗಳು ಸಡಿಲ ಆಗ್ತಾ ಹೋಗುತ್ತೆ. ಹಾಗೆ ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆದರೆ ಅವರ ನಡುವೆ ಡಿಸ್ಟೆನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಎಲ್ಲ ಕೂಡ ನಮ್ಮ ಕೈನಲ್ಲೇ ಇರುತ್ತೆ. ಮತ್ತಷ್ಟು ಮಾತಾಡೋಣ ಈ ವಿಷಯದ ಕುರಿತು. ಈಗ ಮಾತಾಡು ಮಾತಾಡು ಮಲ್ಲಿಗೆ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನಸಿನ ಲೋಕ ಕಾರ್ಯಕ್ರಮ.

ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸಂದೇಶಗಳು ಬಂದಿವೆ. ನಾನು ಹುಟ್ಟಿ ಬೆಳೆದದ್ದು ಒಂದು ಬಾಗಿಲು ಮೂರು ಮನೆಗಳ ಒಟ್ಟಾರದ್ದು. 17 ಮಂದಿ ಇದ್ವಿ. ಇಬ್ಬರು ಹಿರಿಯರು ಇದ್ರು. ಆಜ್ಞೆ ಮಾಡದೆ ಆಡಳಿತ ಮಾಡುವವರಾಗಿದ್ದರು. ಅಲ್ಲಿ ಪರಸ್ಪರ ಹೊಂದಾಣಿಕೆ ಪ್ರೀತಿಯ ಏಣಿಯಾಗಿತ್ತು. ಹಾಗಾಗಿ ಎತ್ತರೆತ್ತರಕ್ಕೆ ಬೆಳೆದಿದ್ದು ಗೊತ್ತಾಗಲೇ ಇಲ್ಲ. ನನಗೆ ಈಗ 54 ವರ್ಷ ಅಂತ ಹೇಳ್ತಾ ಇದ್ದರೆ ಮಂಜುನಾಥ ಆಚಾರ್ ನಾಗರೇಶ್ವರ ವೃತ್ತ ಯಲಹಂಕದಿಂದ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ನೋಡಿ ಹೇಗೆ ಬೆಳೆದು ಬಂದಿರ್ತೀವಿ ಅಲ್ವಾ. ನಾವು ಬೆಳೆದು ಬಂದಿದ್ದನ್ನು ನೆನೆಸ್ಕೊಂಡಾಗ ಎಷ್ಟು ವರ್ಷಗಳು ಕಳೀತು, ಎಷ್ಟೆಲ್ಲ ತಿಳ್ಕೊಂಡಿದ್ದೀವಿ, ಏನೆಲ್ಲ ಪಾಠಗಳನ್ನ ಕಲ್ತಿದ್ದೀವಿ, ಹೇಗೆಲ್ಲ ಇದ್ರು ನಮ್ಮ ಹಿರಿಯರು ಅಂತ ನೆನೆಸ್ಕೊಂಡಾಗ ಖುಷಿಯಾಗುತ್ತೆ. ಧನ್ಯವಾದ. ಹಾಗೆ ಕಾರ್ಯಕ್ರಮ ಸೂಪರ್ ಡೂಪರ್ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಮನೆಯ ಕೆಲಸಗಳಲ್ಲಿನ ಸಮಸ್ಯೆಗಳನ್ನ ಪತಿ ಪತ್ನಿ ಚರ್ಚಿಸಿ ಪ್ರೀತಿಯಿಂದ ನಿರ್ಧಾರ ತೆಗೆದುಕೊಂಡ್ರೆ ಆ ಸಮಸ್ಯೆಗಳು ಗುರುತಿಲ್ಲದಂತೆ ಮಾಯವಾಗುತ್ತವೆ ಅಂತ ಹೇಳ್ತಾ ಇರೋದು ಈ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆ ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ ವಾಣಿಶ್ರೀ ಧಾರವಾಡದಿಂದ. ಗೀತೆಯನ್ನು ಮೆಚ್ಚಿದ್ದಾರೆ ಯಾರಿದು, ಮಂಜುನಾಥ ಪಿ ಕಲ್ಲತಮ್ಮನಹಳ್ಳಿಯಿಂದ. ಈಗಷ್ಟೇ ಪ್ರಸಾರವಾದಂಥ ಗೀತೆ ಇವರಿಗೆ ಇಷ್ಟ ಆಯಿತು ಅಂತ ತಿಳಿಸಿದ್ದಾರೆ. ಹಾಗೆ ಶ್ರೀ ಓವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾ ಇದ್ದಾರೆ ನಿಮ್ಮ ಆಯ್ಕೆಯ ಹಾಡುಗಳು ತುಂಬ ಚೆನ್ನಾಗಿವೆ, ಕೇಳಲು ಇಂಪಾಗಿವೆ ಅಂತ. ಹಾಗೆ ಮತ್ತಾರ ಸಂದೇಶ ಇದು, ಇಂದಿನ ವಿಚಾರಧಾರೆ ತುಂಬ ಚೆನ್ನಾಗಿದೆ ಮೇಡಮ್. ಇಂದಿನ ಸಂಸಾರದಲ್ಲಿ ತಾಳ್ಮೆಗೆ ತೃಪ್ತಿಗೆ ಎರಡಕ್ಕೂ ಕೊರತೆ ಇದೆ. ಇದ್ದಿದ್ದರಲ್ಲಿ ತೃಪ್ತಿ ಜೀವನ ನಡೆಸಿದ್ರೆ ಆ ಮನೆ ಶಾಂತಿಯುತವಾಗಿರುತ್ತದೆ ಅಲ್ವಾ ಮೇಡಮ್, ಇದು ನನ್ನ ಅಭಿಪ್ರಾಯ, ನೀವೇನಂತೀರಾ ಅಂತ ಸುಧಾ ಬೂದಿಹಾಳಿನಿಂದ ಸಂದೇಶ ಕಳಿಸಿ ಕೇಳ್ತಾ ಇದ್ದಾರೆ. ಹೌದು, ನಿಮ್ಮ ಮಾತು ಸತ್ಯ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ದೀಪಾ ಪಿ ಮಠದ್ ರುದ್ರೇಶ್ ಇವರೆಲ್ಲರ ಸಂದೇಶ ಬಂದಿದೆ ಹಂಪನೂರು ಚಿತ್ರದುರ್ಗ ತಾಲೂಕಿನಿಂದ. ಮೇಡಮ್, ಕನಸಿನ ಲೋಕದ ಗೀತೆಗಳು, ಅರ್ಥಪೂರ್ಣ ಸಾಹಿತ್ಯ ಮತ್ತು ಮಧುರ ಸಂಗೀತ, ಇಂದಿನ ವಿಷಯ ಕುಟುಂಬ ಚೆನ್ನಾಗಿ ತಿಳಿಸಿಕೊಡುವ ನಿಮಗೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ಇವರು. ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಬಾಳ ಬಂಧನ ಚಿತ್ರದ ಗೀತೆ. ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3.

ಮನೆ ಪೀಸ್ಫುಲ್ ಆಗಿರೋ ಹಾಗೆ ಏನೆಲ್ಲ ಮಾಡಬಹುದು ಅಂತ ಮಾತಾಡ್ತಾ ಸಾಗಿತ್ತು ನಮ್ಮ ಪಯಣ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಕಡೆಯದಾಗಿ ಹೇಳೋದಾದರೆ, ಹೌಸ್ ಅನ್ನೋದು ಬರೀ ಪ್ರಾಪರ್ಟಿ, ಆದರೆ ಹೋಮ್ ಸೆಂಟಿಮೆಂಟ್. ಹಾಗೆ ಹೌಸ್ ಕೇವಲ ಫಿಸಿಕಲ್ ಬಿಲ್ಡಿಂಗ್, ಹೋಮ್ ಅಂದರೆ ಅದು ಎಮೋಷ್ನಲ್ ಬಾಂಡಿಂಗ್. ನಾವು ಮನೆಗೆ ಬರೋದಕ್ಕೆ ಮುಂಚೆ ಅದು ಬರೀ ಹೌಸ್ ಆಗಿತ್ತು. ಒಂದು ಫ್ಯಾಮಿಲಿ ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಹೌಸ್ ಹೋಮ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಪದಗಳು ಬೇರೆ, ಹಾಗಾಗಿ ಅರ್ಥ ವ್ಯತ್ಯಾಸ ಇದ್ದೇ ಇರುತ್ತೆ. ಹೌಸ್ ಹೋಮ್ ಆಗಬೇಕಂದ್ರೆ ಅಲ್ಲಿ ಕುಟುಂಬ ಸದಸ್ಯರ ಮಧ್ಯೆ ಒಗ್ಗಟ್ಟು ಇರಲೇಬೇಕು. ಸಮರಸವೇ ಜೀವನ ಅನ್ನೋ ಮಾತನ್ನು ಆ ಮನೆಯ ಪ್ರತಿಯೊಬ್ಬ ಸದಸ್ಯರು ಕೂಡ ಪಾಲಿಸಿದ್ದೇ ಆದರೆ ಖಂಡಿತ ಆ ಮನೆ ಸದಾ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತೆ. ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ.

ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ, ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕದಲ್ಲಿ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇದು 101.3 ಮೆಗಾಹರ್ಟ್ಸ್ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 11:30 ಸೆಕೆಂಡ್ಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 11:05 ಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಅದಾದ ನಂತರ 11:10 ನಿಮಿಷದಿಂದ ನಾಳೆ ಬೆಳಿಗ್ಗೆ 5:53 ನಿಮಿಷದವರೆಗೂ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ಎಫ್ಎಂ ಗೋಲ್ಡ್ನ ಸಹಪ್ರಸಾರದಲ್ಲಿ. ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮ. ಹೋಪ್ ಅನ್ನೋ ವಿಟಮಿನ್ ಹೆಚ್ ನಮ್ಮ ಬದುಕಿಗೆ ಅತ್ಯವಶ್ಯಕ. ಸೊ ಭರವಸೆಯೇ ಬದುಕಿಗೆ ದಾರಿದೀಪವಾಗಿರಲಿ ಅಂತ ಆಶಿಸೋಣ. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಚಿಂತೆಗಳ ಕಂತೆಯನ್ನ ದೂರ ಇಟ್ಟು ಆರಾಮಾಗಿ ನಿದ್ದೆ ಮಾಡಿ ಸ್ನೇಹಿತರೆ. ಕಲರ್ಫುಲ್ ಕನ್ಸುಗಳು ನಿಮ್ಮ ಕಣ್ತುಂಬಲಿ. ಎಲ್ಲರಿಗೂ ಶುಭ ರಾತ್ರಿ. ಗುಡ್ ನೈಟ್.